ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹೆರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ವೈಶಾಖ ಮಾಸದ 19 ದಿನ. ಸ್ಥಳೀಯ ಪಂಚಾಂಗ ವೈಶಾಖ ಮಾಸ ಕೃಷ್ಣ ಪಕ್ಷದ ಸಪ್ತಮಿ. 2026 ಇಸವಿ ಮೇ ತಿಂಗಳ 9 ತಾರೀಕು ಶನಿವಾರ. ಈಗ ಸಮಯ 5:58 ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:22. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿ ಮಾತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿ. 7:45 ಹಾಗೂ 8:35 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಚೂಟಿ ಚೂಟಿ ಚುಟಕ್ ಗುಳಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮರುಪ್ರಸಾರ 5:30. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಂ ಮಧುರಾನಾಥ್ ಅವರ ವೇಣುವಾದನ ಪ್ರಸಾರವಾಗಲಿದೆ. 10:30, 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರು ಹೆಸರು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ಹಾಗೂ ಸೌಲಭ್ಯಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಕಾರ್ಯಕ್ರಮ

ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ನಾರಾಯಣಸ್ವಾಮಿ ಹಾಡನ್ನು ಕೇಳಬಹುದು. 1 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಎಂ ವಿನೋದ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸಿ ವಿಶ್ವನಾಥ್ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂಜೆ

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ವೃಂದಗಾನದಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ವಿರಚಿತ ದೇಶಭಕ್ತಿಗೀತೆ ಭರತಮಾತೆಯ ಪ್ರೀತಿ ತುಂಬಿ ಹರಿಯುತ್ತಿರಲೋ.

0: ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
1: ಸಸ್ಯ ವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾಗು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಮರವನ್ನು ಪ್ರೀತಿಸುವೆ ನಾನು.
1: ತಪ್ಪದೆ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಕೇತುಪುರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಕಿತ್ತಾಳೆ ಹಣ್ಣ ತಂದಿವು ನೀಮ ದೇವ ನಿಮ್ಗೆ, ಕಿತ್ತಾಳೆ ಹಣ್ಣ ತಂದಿವು ನೀಮಾದಪ್ಪ.
0: ತಪ್ಪದೇ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ನಿಮಿಷವಾಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನಾ.

0: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
1: ಜಗತ್ತಿನ ಸೃಷ್ಟಿಗಳಲ್ಲಿ ವಿಶೇಷವಾದದ್ದು ತಾಯಿ ಮಗುವಿನ ಸಂಬಂಧ. ಜಗತ್ತು ಮುಂದುವರಿಯುತ್ತಿರುವುದು ಮಕ್ಕಳ ಮೂಲಕ. ಒಂದು ಮರ ಸಾವಿರಾರು ಬೀಜಗಳನ್ನು ಸೃಷ್ಟಿಸುವ ಮೂಲಕ ಹೊಸ ಗಿಡದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪ್ರಾಣಿಗಳು ಮರಿಗಳನ್ನು ಹಾಕುವ ಮೂಲಕ, ಮೊಟ್ಟೆಯನ್ನು ಇಡುವ ಮೂಲಕ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಇನ್ನು ವಿಶೇಷವಾಗಿ ತಾಯಿ ಮಗುವಿಗೆ ಜನ್ಮವನ್ನು ನೀಡುವ ಮೂಲಕ ಮುಂದಿನ ಸಂತತಿಯನ್ನು ಬೆಳೆಸಲು ಸಿದ್ಧಳಾಗುತ್ತಾಳೆ. ಇದು ಸಹಜವಾಗಿರುವ ಜೈವಿಕ ಕ್ರಿಯೆ ಎಂದು ಎನಿಸಿದರೂ ಈ ಕ್ರಿಯೆ ಹಲವು ಹೊಸತುಗಳ ಆವಿಷ್ಕಾರಕ್ಕೆ ಕಾರಣವಾಗುತ್ತದೆ. ಜನಿಸಬಹುದಾದ ಮಗು ತಾಯಿಗೆ ಸಾವಿರಾರು ಹೊಸ ಕನಸುಗಳನ್ನು ನೀಡುತ್ತದೆ. ತಾಯಿಯೂ ಸಹ ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನು ಕಟ್ಟಿಕೊಂಡು ಬದುಕುತ್ತಾಳೆ. ಈ ಕನಸುಗಳೊಂದಿಗೆ ಸೃಷ್ಟಿಯಾಗುವ, ಮೊಳಕೆಯೊಡೆಯುವ ಈ ಜೀವನ ಹಲವು ಕೆಲಸಗಳ ಪ್ರಾರಂಭಕ್ಕೆ ಕಾರಣವಾಗುತ್ತದೆ. ತಾಯಿ ತನ್ನ ಪ್ರೀತಿಯ ಮಗುವನ್ನು ಕಂಡಾಗ ತನ್ನದೇ ಆದ ಭಾವನೆಗಳ ಮೂಲಕ ಮಗುವಿನ ಬಗ್ಗೆ ಹಾಡಿ ನಲಿಯುತ್ತಾಳೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಾಂಗ ಎನ್ನುವ ಮೂಲಕ ಅಳುತ್ತಿರುವ ಕಂದನನ್ನೂ ಸಹ ಹಾಡಿ ಹೊಗಳಿ ನಲಿಯುತ್ತಾಳೆ. ಆಡಿಬಾ ಎನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಎನ್ನುವ ಮೂಲಕ ಆಡಿ ಬರುವ ಮಗನನ್ನು ಪ್ರೀತಿಯಿಂದ ಮುದ್ದಿನಿಂದ ಸ್ವಾಗತಿಸಿ ಕೈಕಾಲುಗಳನ್ನು ತೊಳೆಯುತ್ತಾಳೆ. ಆಟದಲ್ಲಿಯೂ ಸಂತೋಷವನ್ನು ಕಾಣುತ್ತಾಳೆ. ಈ ಸಾಲುಗಳಲ್ಲಿ ಇರಬಹುದಾದ ಅಂಶ, ತಾಯಿ ಮಗುವನ್ನು ಕಂಡಾಗಲೆಲ್ಲ ಪ್ರತಿಯೊಂದನ್ನೂ ಸಂತೋಷವಾಗಿಯೇ ಸ್ವೀಕರಿಸುವ ಅಂಶವನ್ನು ಕಾಣುತ್ತೇವೆ. ಮೊಗ್ಗಾಗಿ ಅರಳುವಂತಹ ಹೂ ಬೆಳೆಯುತ್ತಾ ಬೆಳೆಯುತ್ತಾ ಸಂಪೂರ್ಣವಾಗಿ ಅರಳಿ ಲೋಕಕ್ಕೆ ಸಂತೋಷವನ್ನು ನೀಡುವಂತೆ, ಮಗು ಮೊಗ್ಗಲಾಗುವುದು, ಅಂಬೆಗಾಲು ಇಡುವುದು, ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ನಡೆಯುವುದು, ತೊದಲು ಮಾತನಾಡುವುದು, ಆಟ ಪಾಠಗಳ ಮೂಲಕ ಸಂಭ್ರಮಿಸುವುದು, ಇವೆಲ್ಲವುಗಳ ಮೂಲಕ ತಾನೂ ಸಂತೋಷ ಪಡುತ್ತಾ ತಂದೆ ತಾಯಿಗಳಿಗೂ ಸಹ ಸಂತೋಷವನ್ನು ನೀಡುತ್ತದೆ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ, ಬೀಸಣಿಕೆ ಗಾಳಿ ಸುಳಿದಾವ ಎನ್ನುವ ಜನಪದರ ಮಾತುಗಳು ಮಗು ಮನೆಯಲ್ಲಿದ್ದರೆ ಸಾಕು, ಪ್ರೀತಿ, ಆಹ್ಲಾದ, ಸಂತೋಷ ತಂಗಾಳಿಯಂತೆ ಎಲ್ಲ ಕಡೆ ಸುಳಿಯುತ್ತದೆ ಎನ್ನುವ ಅವರ ಮಾತು ಮಗುವಿನ ಪ್ರೀತಿಯನ್ನು

0: ತೋರಿಸುತ್ತದೆ. ಇನ್ನು ಕನ್ನಡದ ಕವಿಯಾಗಿದ್ದ ಜಿ ಎಸ್ ಶಿವರುದ್ರಪ್ಪನವರು ಕ್ರಾಂತಿಕಾರ ಎನ್ನುವ ಕವಿತೆಯಲ್ಲಿ ಮಗುವಿನ ಪ್ರೀತಿಯನ್ನು ಸೊಗಸಾಗಿ ನಿರೂಪಿಸುತ್ತಾರೆ. ಅದೋ ಬಂದ ಇವನೊಂದು ಕಿರಿಯ ಬಿರುಗಾಳಿ, ಮನೆಯ ಒಳಗೂ ಹೊರಗೂ ಇವನದೇ ಧಾಳಿ, ಇದ್ದದ್ದು ಇದ್ದ ಕಡೆ ಇರೋದು ಇವನ ರಾಜ್ಯದಲ್ಲಿ, ತುಂಟತನಕ್ಕೆ ಇನ್ನೆರಡು ಕಾಲ್ ಬಂದ ತೆರದಿ, ಬಂದವು ಇವನಿಗೆ ಎರಡು ಪುಟ್ಟ ಕಾಲು, ಮನೆಯ ವಸ್ತುಗಳೆಲ್ಲ ದಿಕ್ಕಪಾಲು, ತುಂಬು ಕೆತ್ತಲೆ ಕೆನ್ನೆ ನಗೆ ಮಿಂಚುಗಳ ಕುವರ, ಕ್ರಾಂತಿಕಾರ ಹೊಳೆವ ಎಳೆಯ ಕಂಗಳಲ್ಲಿ ಬೆಳದಿಂಗಳನ್ನು ತುಂಬಿ ತಂದು ಮನೆಯ ಅಂಗಳಕ್ಕೆ ಸುರಿವ ಧೀರ, ಇವನು ಎದ್ದರೆ ಮನೆಯ ಮೈಯೆಲ್ಲ ಎಚ್ಚರ, ಇವನು ಮಲಗಲು ಮನೆಗೆ ಕವಿಯುವುದು ಮಂಪರ. ಈ ರೀತಿ ಮಕ್ಕಳ ಆಟ ಪಾಠಗಳನ್ನು ವರ್ಣಿಸಿದ ಕವಿಗಳು ಮಗುವಿನ ಆಟ ಪಾಠದಲ್ಲಿಯೇ ವಿಶೇಷ ಜಗತ್ತನ್ನು ಕಾಣುತ್ತಾರೆ. ಮಗು ಬೆಳೆಯುತ್ತಾ ಬೆಳೆಯುತ್ತಾ ಶಾಲೆಗೆ ಹೋಗುವುದು, ವಿದ್ಯೆಯನ್ನು ಕಲಿಯುವುದು, ಕೆಲಸಕ್ಕೆ ಹೋಗುವುದು, ಈ ಎಲ್ಲ ಕ್ರಿಯೆಗಳು ನಿಧಾನವಾಗಿ ಮಗುವಿನ ಬೆಳವಣಿಗೆಯನ್ನು ಸೂಚಿಸುತ್ತವೆ.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು.
4: ಹರಿತೆ ಜಗತ್ತು,
3: ಸಸ್ಯವೈದ್ಯರ ಕಿವಿಮಾತು,
4: ಪ್ರಾಯೋಜಿತ ಬಾನುಲಿ ಸರಣಿ.
5: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಹೊಸ ಚಿಗುರು ಹಳೆಬೇರು
5: ಕೂಡಿದನು ಮರಸವಗು.
3: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮಕಾಪುರ.
7: ಗಿಡ ಈ ಗಿಡ ಒಂದೊಂದು ಜೇಂಗೋಡ.
3: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
8: ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ನಮ್ಮ ಜೀವಾಧಾರ ಮಣ್ಣಿನ ಬಗ್ಗೆ ಮಾತನಾಡೋಣ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು ಮತ್ತು ತಿನ್ನುವ ಅನ್ನ, ಇವೆಲ್ಲದರ ಮೂಲ ಕೊಂಡಿ ನಮ್ಮ ಪಾದದ ಕೆಳಗಿರುವ ಮಣ್ಣು. ಇಂದು ನಾವು ನಿರ್ಲಕ್ಷಿಸುತ್ತಿರುವ ಈ ಮೃತ್ತಿಕೆಯ ವೈಜ್ಞಾನಿಕ ವಿಸ್ಮಯ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ. ವಿಜ್ಞಾನದ ಪ್ರಕಾರ ಮಣ್ಣು ಒಂದು ನವೀಕರಿಸಲಾಗದ ಸಂಪನ್ಮೂಲ. ಬೃಹತ್ ಬಂಡೆಗಳು ಗಾಳಿ, ಮಳೆ, ಬಿಸಿಲು ಮತ್ತು ಜೈವಿಕ ಪ್ರಕ್ರಿಯೆಗಳಿಗೆ ಒಳಗಾಗಿ ಪುಡಿಯಾಗುವ ಕ್ರಿಯೆಯನ್ನು ವೆದರಿಂಗ್ ಎನ್ನುತ್ತೇವೆ. ಸಮಯದ ಲೆಕ್ಕಾಚಾರ ನೋಡೋದಾದರೆ ಕೇವಲ 2.5 ಸೆಂಟಿಮೀಟರ್ ಮೇಲ್ಪದರದ ಮಣ್ಣು ಸೃಷ್ಟಿಯಾಗಲು ಪ್ರಕೃತಿಗೆ ಸರಾಸರಿ 500 ರಿಂದ 1,000 ವರ್ಷಗಳು ಬೇಕಾಗುತ್ತದೆ. ಮಣ್ಣು ಎಂದರೆ ಬರೀ ಕಲ್ಲು ಮರಳಲ್ಲ, ಇದರಲ್ಲಿ ಸತ್ತ ಗಿಡಗಂಟೆಗಳು, ಪ್ರಾಣಿಗಳ ಅವಶೇಷಗಳು, ಕೊಳೆತು ಹ್ಯೂಮಸ್ ಎಂಬ ಅತ್ಯಂತ ಫಲವತ್ತಾದ ಪದರ ನಿರ್ಮಾಣವಾಗುತ್ತದೆ. ಇದು ಮಣ್ಣಿಗೆ ಕಪ್ಪು ಬಣ್ಣ ಮತ್ತು ಜೀವಶಕ್ತಿಯನ್ನು ನೀಡುತ್ತದೆ. ಮಣ್ಣು ವಿಭಿನ್ನ ಸ್ತರಗಳಲ್ಲಿ ಜೋಡಿಸಲ್ಪಟ್ಟಿದೆ. ಮೊದಲನೆಯದಕ್ಕೆ ನಾವು ಓ ಹಾರಿಜಾನ್ ಅಂತ ಕರಿತೇವೆ. ಇದು ಎಲೆಗಳು ಮತ್ತು ಇತರ ಸಾವಯವ ವಸ್ತುಗಳಿಂದ ಕೂಡಿದ ಮೇಲ್ಪದರ. ಎರಡನೆಯ ಪದರ ಎ ಹಾರಿಜಾನ್ ಅಂತ ಕರಿತೀವಿ, ಟಾಪ್ ಸಾಯಿಲ್ ಅಂತ ಹೇಳ್ತೀವಿ. ಇದು ಕೃಷಿಗೆ ಅತ್ಯಂತ ಮುಖ್ಯವಾದ ಪದರ, ಇಲ್ಲಿಯೇ ಬೀಜ ಮೊಳಕೆಯೊಡೆಯೋದು. ಮೂರನೆಯದು ಬಿ ಹಾರಿಜಾನ್ ಅಥವಾ ಸಬ್ ಸಾಯಿಲ್ ಅಂತ ಕರಿತೀವಿ, ಇದು ಖನಿಜಗಳು ಶೇಖರಣೆಯಾಗಿರುವ ಕೆಳಪದರ. ನಾಲ್ಕನೆಯದು ಸಿ ಹಾರಿಜಾನ್ ಅಂದರೆ ಪೇರೆಂಟ್ ಮೆಟೀರಿಯಲ್ ಇರುವಂಥ ಪದರ, ಮಣ್ಣಿಗೆ ಪರಿವರ್ತನೆಯಾಗುತ್ತಿರುವ ಬಂಡೆಗಳ ಭಾಗ. ಮಣ್ಣು ಒಂದು ನಿರ್ಜೀವ ವಸ್ತುವಲ್ಲ, ಅದು ಒಂದು ಜೀವಂತ ಪ್ರಪಂಚ. ಮಣ್ಣು ಕೇವಲ ಸಸ್ಯಗಳಿಗೆ ಆಧಾರವಲ್ಲ, ಸೂಕ್ಷ್ಮಾಣುಜೀವಿಗಳ ಸಾಗರ. 1 ಗ್ರಾಂ ಮಣ್ಣಿನಲ್ಲಿ ಶತಕೋಟಿ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಆಲ್ಗಿಗಳು ಮತ್ತು ಪ್ರೋಟೋಜೋವಾಗಳಿರುತ್ತವೆ. ಇವು ಭೂಮಿಯ ತ್ಯಾಜ್ಯ ವಿಲೇವಾರಿ ಘಟಕಗಳು. ಇವು ಇಲ್ಲದಿದ್ದರೆ ಭೂಮಿ ಒಂದು ಕಸದ ರಾಶಿಯಾಗಿರ್ತಿತ್ತು. ಇನ್ನು ಎರೆಹುಳುಗಳು, ಇವು ಮಣ್ಣನ್ನು ಉಳುಮೆ ಮಾಡಿ ಗಾಳಿಯಾಡುವಂತೆ ಮಾಡ್ತವೆ. ಇದೊಂದು ಔಷಧ ಗಣಿಯೂ ಹೌದು. 70%ಕ್ಕಿಂತ ಹೆಚ್ಚು ಆಂಟಿಬಯೋಟಿಕ್ಗಳನ್ನು ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದಲೇ ಪಡೆಯಲಾಗಿದೆ ಅಂದರೆ ಎಂಥ ಆಶ್ಚರ್ಯ ಅಲ್ವಾ. ಮಣ್ಣು ಪರಿಸರ ಸಮತೋಲನದಲ್ಲೂ ಅತಿ ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸುತ್ತೆ. ವಾಯುಮಂಡಲದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಮಣ್ಣು ತನ್ನೊಳಗಡೆ ಇಟ್ಕೊಳ್ಳುತ್ತೆ. ಇದು ಮಣ್ಣಿನ ಫಲವತ್ತತೆಯ ಸೂಚಕ. ಇನ್ನು ಜಾಗತಿಕ ತಾಪಮಾನವನ್ನು ತಡೆಯುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಣ್ಣು ನೈಸರ್ಗಿಕ ಫಿಲ್ಟರ್ ಆಗಿಯೂ ಕೆಲಸ ಮಾಡುತ್ತೆ, ನೀರನ್ನು ಶುದ್ಧೀಕರಿಸುತ್ತೆ. ರೈತ ಭೂಮಿಗೆ ನೇಗಿಲು ಹಾಕುವ ಮುನ್ನ ಭೂತಾಯಿಗೆ ನಮಸ್ಕರಿಸುತ್ತಾನೆ. ಮಣ್ಣು ಕೇವಲ ಪದಾರ್ಥವಲ್ಲ, ಅದು ನಮ್ಮ ಪೂರ್ವಜನರ ನೆನಪು ಮತ್ತು ನಮ್ಮ ಮಕ್ಕಳ ಭವಿಷ್ಯ. ಇಂದು ನಾವು ಅತಿಯಾದ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಪ್ಲಾಸ್ಟಿಕ್ ಬಳಕೆಯಿಂದ ಮಣ್ಣನ್ನು ವಿಷಪೂರಿತಗೊಳಿಸುತ್ತಿದ್ದೇವೆ. ಮಣ್ಣು ಸತ್ತರೆ ನಾಗರಿಕತೆಯೂ ಸಾಯುತ್ತದೆ. ಆದ್ದರಿಂದ ನಾವು ಮಣ್ಣನ್ನು ನಮ್ಮ ತಂದೆ ತಾಯಿಯಿಂದ ಬಂದ ಆಸ್ತಿ ಎಂದು ಭಾವಿಸಬಾರದು. ಬದಲಿಗೆ ಮುಂದಿನ ಪೀಳಿಗೆ ಜನರಿಂದ ಪಡೆದ ಸಾಲ ಅಂತ ಭಾವಿಸಬೇಕು. ಮಣ್ಣಿನ ಆರೋಗ್ಯವೇ ಮನುಕುಲದ ಆರೋಗ್ಯ. ಸಾವಯವ ಕೃಷಿ, ಮರಗಳನ್ನು ಬೆಳೆಸುವುದು ಮತ್ತು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ನಾವು ಈ ಚಿನ್ನದಂತಹ ಮಣ್ಣನ್ನು ಉಳಿಸೋಣ. ಮಣ್ಣು ಉಳಿಸಿ, ಜೀವ ಉಳಿಸಿ.
4: ಹರಿತೆ ಜಗತ್ತು
3: ಸಸ್ಯವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
6: ಮರವಾಗೆಲೆವೋ ಜೀವವೇ ಮರವಾಗು.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
4: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
3: ಪವರ್ ಪ್ಲಸ್ ಬಳಸಿ
4: ಬೆಳೆಗೆ ಸಾರ,
3: ರೋಗ ದೂರ,
4: ಬೆಳೆ ಚಂದ,
3: ರೈತನ ಮೊಗವಂದ.
4: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
3: ಪವರ್ ಪ್ಲಸ್.
4: ಸಂಪರ್ಕಿಸಿ
3: ಗ್ರೀನ್ ಲೈಫ್ ಕ್ರಾಪ್ ಟೆಕ್ ವಿಜಯನಗರ 3ನೇ ಹಂತ ಮೈಸೂರು.
4: ಮೊಬೈಲ್ ಸಂಖ್ಯೆ 9880622979.
3: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿ ಮಾತು ಪ್ರಾಯೋಜಿತ ಕಾರ್ಯಕ್ರಮ ಮತ್ತೆ ಇಂದು ಸಂಜೆ 6:10 ಪ್ರಸಾರವಾಗುತ್ತದೆ. ಸಮಯ ಸರಿಯಾಗಿ 6:40.
4: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಪದಪರಿಚಯ.
9: ಈ ದಿನ ನಾವು ತಿಳಿದುಕೊಳ್ಳುವ ಮೊದಲ ಪದ ಬಳಿ. ನಾವು ಇದನ್ನು ಸಮೀಪ ಎಂಬ ಅರ್ಥದಲ್ಲಿ ಬಳಸಿದರೂ ವಂಶ, ದಾರಿ, ಲೇಪಿಸು, ಆಮೇಲೆ ಮುಂತಾದ ಇನ್ನೂ ಕೆಲವು ಅರ್ಥಗಳಿವೆ. ಉಡುಗೊರೆಯಾಗಿ ಕೊಡುವುದಕ್ಕೆ ಬಳುವಳಿ ಎನ್ನುತ್ತೇವೆ. ಇದು ಬಳಿ ಬಳಿ ಎಂಬ ದ್ವಿರುಕ್ತಿಗಳು ಸೇರಿ ಸೃಷ್ಟಿಯಾದ ಪದ. ಹತ್ತಿರ ಹತ್ತಿರವಾಗಿ ಒಂದರ ಜೊತೆಗೆ ಮತ್ತೊಂದನ್ನು ಕೊಡುವುದು ಎಂಬುದನ್ನು ಸೂಚಿಸುವ ಪದವಿದು. ಹೆಣ್ಣನ್ನು ಮದುವೆ ಮಾಡಿಕೊಡುವಾಗ ಅವಳೊಂದಿಗೆ ಇನ್ನಷ್ಟು ಸ್ವತ್ತುಗಳನ್ನು ನೀಡುವುದೇ ಬಳುವಳಿ. ವಂಶಾನುಗತವಾಗಿ ಉಣ್ಣಲು ನೀಡುವ ಆಸ್ತಿಪಾಸ್ತಿಗಳು ಉಣ್ ಬಳಿ ಅರ್ಥಾತ್ ಉಂಬಳಿ ಎನಿಸುತ್ತದೆ. ಗದ್ದೆಯ ಬಳಿ ಎಂದರೆ ಗದ್ದೆಯಂಚಿನ ದಾರಿ ಎಂದರ್ಥ. ಇನ್ನೊಂದು ಪದ ಹೊತ್ತು. ಇದರ ಮೂಲ ರೂಪ ಪೊಳುತ್ತು, ಸೂರ್ಯ ಎಂದು ಮೂಲ ಅರ್ಥ. ಹೊತ್ತು ಮುಳುಗಿತು ಎಂದರೆ ಸೂರ್ಯಾಸ್ತವಾಯಿತು ಎಂದರ್ಥ. ಕ್ರಮೇಣ ಇದು ಕಾಲಮಾಪಕವಾಗಿ ಬಳಕೆಯಾಯಿತು. ಸೂರ್ಯನ ಚಲನೆಯೇ ಕಾಲಗಣನೆಗೆ ಮುಖ್ಯ ಸಾಧನ ತಾನೇ. ಪರಿಣಾಮವಾಗಿ ವೇಳೆ ಎಂಬ ಅರ್ಥಛಾಯೆ ಬಂತು. ಆ ಹೊತ್ತು, ಈ ಹೊತ್ತು, ಯಾವ ಹೊತ್ತು ಎಂಬವುಗಳೇ ಆವತ್ತು, ಈವತ್ತು, ಯಾವತ್ತು ಎಂಬ ರೂಪ ಧರಿಸಿದವು. ಒಪ್ಪೊತ್ತು, ಇಪ್ಪೊತ್ತುಗಳು ಒಂದು ಹೊತ್ತು, ಎರಡು ಹೊತ್ತುಗಳ ಸಂಕ್ಷಿಪ್ತ ರೂಪಗಳೇ ಆಗಿವೆ.
4: ತಪ್ಪು ಒಪ್ಪು.
9: ರಾಮಾಯಣ ಕಾಲದ ಅತ್ರಿ ಮಹರ್ಷಿಗಳ ಪತ್ನಿಯ ಹೆಸರು ಅನಸೂಯ ಎಂದು ಕೆಲವರು ಈ ಹೆಸರಿಟ್ಟುಕೊಂಡು ಅನುಸೂಯ ಎಂದು ಉಚ್ಚರಿಸುತ್ತಾರೆ. ಇದು ತಪ್ಪು. ಅನುಸಾರ, ಅನುಕೂಲ, ಅನುರೂಪ ಎಂಬ ರೀತಿಯಲ್ಲಿ ಈ ಪದವಿಲ್ಲ. ಅಸೂಯ ಇಲ್ಲದವಳು ಎಂಬ ಅರ್ಥದಲ್ಲಿ ಇದನ್ನು ಅನಸೂಯ ಎನ್ನಬೇಕು. ಇಲ್ಲಿ ಅನ್ ಎಂಬುದು ವಿರೋಧಾರ್ಥದ ಪೂರ್ವ ಪ್ರತ್ಯಯ. ಅನಾರೋಗ್ಯ, ಅನಾಯಾಸ ಎಂಬ ಪದಗಳಂತೆ ಇದರ ಹುಟ್ಟು.
4: ಸುಮಧುರ.
9: ಕನಕದಾಸರ ಈ ಕೀರ್ತನೆ ಕನ್ನಡ ಭಾಷೆಯ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ.
10: ಪರಮ

ಇಡೀ ಕೀರ್ತನೆಯಲ್ಲಿ ಕೇಳಿಬರುವ ಹಲವು ಕಾಯಿಪಲ್ಲೆಗಳ ಹೆಸರುಗಳಿಗೂ ಸಾಹಿತ್ಯದ ಅರ್ಥಕ್ಕೂ ಸಂಬಂಧವಿಲ್ಲ. ನೆಲ್ಲಿಕಾಯಿ, ನುಗ್ಗೆಕಾಯಿ, ಬಾಳೆಕಾಯಿ, ಬದನೆಕಾಯಿ, ಹೀರೆಕಾಯಿ, ಸೋರೆಕಾಯಿ ಮುಂತಾಗಿ ಬೇರೆ ಬೇರೆ ಕಾಯಿಗಳ ಹೆಸರಿನ ಭ್ರಮೆ ಮಾತ್ರ ಇಲ್ಲಿದೆ. ಇಲ್ಲಿ ಕಾಯಿ ಎನ್ನುವುದಕ್ಕೆ ಕಾಪಾಡು ಎಂದಷ್ಟೇ ಅರ್ಥ. ಪದಗಳನ್ನು ವಿಂಗಡಿಸಿದಾಗ ಭ್ರಮೆ ದೂರವಾಗಿ ನಿಜವಾದ ಅರ್ಥ ಹೊರಬರುತ್ತದೆ. ಇದಕ್ಕೆ ಪದಚ್ಛೇದ ಭ್ರಮಾಲಂಕಾರ ಎನ್ನುತ್ತಾರೆ. ಪರಮಪುರುಷನೇ, ನೀನು ಎಲ್ಲಿ, ಕಾಯಿ ಎಂದು ಪದಗಳನ್ನು ವಿಂಗಡಿಸಿದಾಗ ನೆಲ್ಲಿಕಾಯಿ ಅರ್ಥವನ್ನು ಕಳೆದುಕೊಳ್ಳುತ್ತದೆ. ಸರಸಿಯೊಳಗೆ ಕರಿ ಕೂಗಿರೆ ಕಾಯಿ ಎನ್ನುವುದು ಗಜೇಂದ್ರ ಮೋಕ್ಷದ ಕಥೆ. ಸರೋವರದಲ್ಲಿ ಮೊಸಳೆಯ ಬಾಯಿಗೆ ಸಿಲುಕಿದ ಆನೆಯೊಂದು ಕೂಗಿದಾಗ ಕಾಪಾಡಿದ ಭಗವಂತನೇ ನನ್ನನ್ನು ಕಾಪಾಡು ಎನ್ನುವ ಪ್ರಾರ್ಥನೆ ಇದು. ಹಿರಿದಾಗಿ ಮಾಡಿದ ಪಾಪಗಳು ಒಳಗೆ ನುಗ್ಗೆ ನಮ್ಮನ್ನು ಕಾಪಾಡು. ದೇವರೇ, ನಿನ್ನ ಧ್ಯಾನವೇ ಬಾಳುವಂತೆ ಮಾಡು. ಎಲ್ಲ ಜೀವಿಗಳಿಗೆ ಆಹಾರವಿತ್ತ ನೀನು ಮಾತ್ರ ಹಸಿವಿಗೆ ಅತೀತನಾದವನು. ಕಾಮಕ್ರೋಧಾದಿ ಅರಿಷಡ್ವರ್ಗಗಳು ಒದಗಿದಾಗ ನಮ್ಮನ್ನು ಕರುಣೆಯಿಂದ ಕಾಪಾಡು. ಹೀಗೆ ಪದಚ್ಛೇದದಿಂದ ಸಮಂಜಸ ಅರ್ಥ ಸ್ಫುರಿಸುತ್ತದೆ. ಕ್ರೂರ ವ್ಯಾಧಿಗಳೆಲ್ಲ ಹೀರೆಕಾಯಿ ಎಂದರೆ ಭಯಂಕರ ರೋಗಗಳು ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುವಾಗ ಕಾಪಾಡು. ಘೋರ ದುಷ್ಕೃತ್ಯಗಳು ಸೋರೆ ಎಂದರೆ ಸೋರಿ ಹೋಗುವಂತೆ ಕಾಪಾಡು. ಮಹಾಭಾರತದ ಪುಣ್ಯ ಕಥೆ ನಮ್ಮ ಕಿವಿ ತುಂಬುವಂತೆ ಕಾಪಾಡು. ಕಮಲಾಕ್ಷ, ನೀನೇ ಗತಿಯೆಂದು ನಾನಿರುತ್ತೇನೆ, ಕಾಪಾಡು ಎಂದರ್ಥ. ಮುರಹರ ನಿನ್ನವರು ಅವರೇ ಕಾಯಿ. ಇಲ್ಲಿ ಕನಕದಾಸರ ದೇಸಿ ಶೈಲಿ ಮನಸೆಳೆಯುತ್ತದೆ. ನಿನ್ನವರು ಅವರೇ, ಅರ್ಥಾತ್ ನಿನ್ನ ಭಕ್ತರು ಇದ್ದಾರೆ, ಅವರನ್ನು ಕಾಪಾಡು ಎಂದರ್ಥ. ಗುರು ಕರುಣಾಮೃತವನ್ನು ಉಣಿಸಿ ಕಾಪಾಡು. ಭಕ್ತವತ್ಸಲನೆಂಬ ನಿನ್ನ ಹೆಸರು ಉಳಿಯುವಂತೆ ಕಾಪಾಡು. ಆದಿಕೇಶವನೆಂಬ ನಾಮವನ್ನು ನಾನು ಎಣಿಸುವಂತೆ ಮಾಡಿ ಕಾಪಾಡು. ಹೀಗೆ ಕೀರ್ತನೆಯಲ್ಲಿ ಭಾಷೆಯ ಭಕ್ತಿಯೂ ಕಂಡುಬರುತ್ತದೆ. ಕನಕದಾಸರ ಭಾಷಾಶಕ್ತಿ ಪ್ರತಿಭಾಪೂರ್ಣವಾದುದು. ಸರ್ವ ಜೀವರಿಗೆ ಉಣಿಸಿ ಉಂಬದನೆ ಕಾಯಿ ಎಂಬಲ್ಲಿ ಭಾಷೆಯ ಸಂಧಿ ಕೌಶಲವಿದೆ. ಬದನೆ ಎಂಬ ಶಬ್ದವನ್ನು ದಾಸರು ಸಾಧಿಸಿದ ರೀತಿ ಅನನ್ಯವಾದುದು. ಉಪನಿಷತ್ತಿನಲ್ಲಿ ಬರುವ ದ್ವಾ ಸುಪರ್ಣ ಸಯುಜ ಸಖಾಯ ಎಂಬ ಮಂತ್ರಾರ್ಥವಿದು. ಒಂದು ಮರದಲ್ಲಿ ಎರಡು ಹಕ್ಕಿಗಳಿವೆ, ಅವುಗಳಲ್ಲಿ ಒಂದು ಹಣ್ಣು ತಿನ್ನುತ್ತದೆ, ಇನ್ನೊಂದು ತಿನ್ನುವುದಿಲ್ಲ ಎಂದು ಇದರ ಅರ್ಥ. ಇದು ಜೀವ ದೇವ ರೂಪಕ. ಹಣ್ಣು ತಿನ್ನುವ ಪಕ್ಷಿ ಎಂದರೆ ಸಾಂಸಾರಿಕ ಸುಖವನ್ನು ಅನುಭವಿಸುವ ಜೀವಿ. ಹಣ್ಣು ತಿನ್ನದ ಪಕ್ಷಿ ಎಂದರೆ ನಿರ್ಲಿಪ್ತವಾಗಿರುವ ಪರಮಾತ್ಮ. ಈ ಉಪನಿಷತ್ತಿನ ಒಗಟನ್ನೇ ಕವಿ ಕನಕದಾಸರು ಸರ್ವ ಜೀವರಿಗೆ ಉಣಿಸಿ ಉಂಬದೇ ಇರುವವನೇ ಉಂಬದನೇ ಕಾಯಿ ಎಂದಿದ್ದಾರೆ. ಶಬ್ದಗಳ ಆಟದಲ್ಲಿ ಕಾವ್ಯಾರ್ಥದ ಚೆಲುವನ್ನೂ ಕುಣಿಸಿದ ಕವಿ ಪ್ರತಿಭೆ

0: ಕನಕದಾಸರದು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಚು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 6:50. ಈಗ ಕೇಳಿ ರೈತರಿಗೆ ಸಲಹೆ.
4: ಜಾನುವಾರುಗಳನ್ನು ಸಾಕಣೆ ಮಾಡಿರೋರು, ನಾವು ಹೈಡ್ರೋಪೋನಿಕ್ಸ್ನಲ್ಲಿ ಮೇವನ್ನು ಬೆಳೆದು ಕೊಡ್ತೀವಿ ಅಂತ ಹೇಳೋದನ್ನು ತಾವು ಕೇಳಿರ್ಬೋದು. ಇದನ್ನು ಜಲಕೃಷಿ ಮೇವು ಅಂತಲೂ ಕೂಡ ಕರೆಯಲಾಗುತ್ತೆ. ಮಣ್ಣಿನ ಸಂಪರ್ಕವೇ ಇಲ್ಲದೆ, ಮಣ್ಣಿನ ಅಗತ್ಯವೇ ಇಲ್ಲದೆ, ವರ್ಷಪೂರ್ತಿ ಕಡಿಮೆ ಜಾಗದಲ್ಲಿ ಕಡಿಮೆ ಖರ್ಚಲ್ಲಿ ಕೇವಲ 10 ದಿನದಲ್ಲಿ ಜಾನುವಾರುಗಳಿಗೆ ಬೇಕಾಗುವಂತಹ ಮೇವನ್ನು ಈ ಹೈಡ್ರೋಪೋನಿಕ್ಸ್ ವಿಧಾನದಿಂದ, ಅಂದರೆ ಜಲಕೃಷಿ ವಿಧಾನದಿಂದ ನೀವು ಉತ್ಪಾದನೆ ಮಾಡ್ಕೋಬಹುದು. ಮೇವಿನ ಸಮಸ್ಯೆ ಇರುವಂತಹ ದಿನಗಳಲ್ಲಿ ಈ ಜಲಕೃಷಿ ಮೇವಿನ ಉತ್ಪಾದನಾ ತಾಂತ್ರಿಕತೆ ಒಂದು ವರದಾನ ಅಂತಲೇ ಹೇಳಬೇಕು. ನೀವೇನಾದರೂ ಹಸಿರು ಮೇವನ್ನು ಹೊಲದಲ್ಲಿ ಬೆಳಿತೀನಿ ಅಂತ ಹೊರಟ್ರೆ, ಬೀಜವನ್ನು ಬಿತ್ತನೆ ಮಾಡಿ ಅದು ಮೊಳಕೆ ಒಡೆದು ಅದು ಹಸಿರು ಭಾಗವನ್ನು ಭೂಮಿಯಿಂದ ಹೊರಗಡೆ ತಂದು ಬೆಳೆಯೋದಕ್ಕೆ 45-50 ದಿವಸ ಬೇಕು. 1 ಕೆಜಿ ಹಸಿರು ಸೊಪ್ಪನ್ನು ಪಡೆದುಕೊಳ್ಳೋದಕ್ಕೆ 80 ಲೀಟರ್ ನೀರು ಬೇಕಾಗುತ್ತೆ ಭೂಮಿಯಲ್ಲಿ. ಆದರೆ 12-18 ಲೀಟರ್ ನೀರಿನಲ್ಲೇ ನೀವು ಸುಲಭವಾಗಿ 10 ಕೆಜಿಯಷ್ಟು ಜಲಕೃಷಿ ಮೇವನ್ನು ಉತ್ಪಾದನೆ ಮಾಡ್ಕೋಬೋದು. ಸರಿಸುಮಾರು 20 ಕೆಜಿಯಿಂದ ಹಿಡಿದು 1,000 ಕೆಜಿವರೆಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಮನೆಯಲ್ಲೇ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಮೇವನ್ನು ನೀವು ಬೆಳೆದ್ಕೋಬೋದು. ಈಗ ಮಾರುಕಟ್ಟೆಯಲ್ಲಿ ಸ್ಟ್ಯಾಂಡ್ಗಳೇ ಬಂದುಬಿಟ್ಟಿದ್ದಾವೆ. ನೀವು ಮಾರುಕಟ್ಟೆಗೆ ಹೋದರೆ ಹೈಡ್ರೋಪೋನಿಕ್ಸ್ ಸ್ಟ್ಯಾಂಡು, ಅದನ್ನು ಕವರ್ ಮಾಡೋದಕ್ಕೆ ಬೇಕಾದಂತಹ ಬಗೆ ಬಗೆಯ ಶೇಡ್ ನೆಟ್ಗಳು ಎಲ್ಲವೂ ಸಿಗ್ತವೆ. ನೀವೇ ಮನೆಯಲ್ಲಿ ಸಿಗುವಂತಹ ಸ್ಥಳೀಯ ಪದಾರ್ಥಗಳಿಂದಲೇ ಸ್ಟ್ಯಾಂಡ್ಗಳನ್ನು ಮಾಡ್ಕೋಬೋದು. ಶೇಡ್ ನೆಟ್ಟನ್ನು ಹೊರಗಡೆಯಿಂದ ಖರೀದಿ ಮಾಡಬೇಕಾಗತ್ತೆ. 100 ಕೆಜಿ ಹೈಡ್ರೋಪೋನಿಕ್ಸ್ ಮೇವನ್ನು ಉತ್ಪಾದನೆ ಮಾಡುವಂತಹ ಒಂದು ಘಟಕ 9 ಅಡಿ ಅಗಲ, 10 ಅಡಿ ಎತ್ತರ ಇರಬೇಕು. ಹಸಿರು ಮನೆಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನಿರ್ಮಾಣ ಮಾಡ್ಕೋಬೋದು. ಇನ್ನು ಗೋವಿನ ಜೋಳ, ಬಿಳಿ ಗೋವಿನ ಜೋಳ ಅಂತ ಕರೀತಾರೆ, ಇದನ್ನು ಬಳಕೆ ಮಾಡಿಕೊಂಡೆ ನೀವು ಮೇವನ್ನು ಉತ್ಪಾದನೆ ಮಾಡಬೇಕಾಗತ್ತೆ. ಕೇವಲ ನೀವು 10 ದಿವಸದಲ್ಲಿ ಮೇವನ್ನು ಪಡೆದುಕೋಬೋದು. ಮೊಳಕೆ ಬರೆಸಿರುವಂತಹ ಜೋಳವನ್ನು ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಹಾಕಿ ಮೇವನ್ನು ಬೆಳೆಯುವಂತಹ ವಿಧಾನ ಇದು. ರಾಗಿ, ಗೋಧಿ, ಓಟ್ಸ್, ಬಾರ್ಲಿ, ಕುದುರೆ ಮೆಂತೆ, ಹುರುಳಿ, ಅಲಸಂದೆ, ಈ ಬೆಳೆಗಳನ್ನೂ ಕೂಡ ಇದೇ ವಿಧಾನದಲ್ಲಿ ನೀವು ಬೆಳೆದ್ಕೋಬೋದು. ಆದರೆ ರೈತರು ಹೇಳೋದು, ಅನುಭವಿಗಳು ಹೇಳೋದು, ಗೋವಿನ ಜೋಳ ಅಥವಾ ಮೇವಿನ ಜೋಳ ಇದೆಯಲ್ಲ, ಇದೇ ಬಹಳ ಉತ್ತಮ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಮೇವನ್ನು ಬೆಳೆಯೋದಕ್ಕೆ ಅಂತ ಹೇಳ್ತಾರೆ. ಸುಮಾರಾಗಿ 1 ಕೆಜಿ ಗೋವಿನ ಜೋಳದಿಂದ

0: 6 ಕೆಜಿ ತೂಕದ 8 ರಿಂದ 12 ಇಂಚ್ ಎತ್ತರ ಬೆಳೆದಿರುವಂತಹ ಮೇವನ್ನು 10 ದಿನದಲ್ಲಿ ನೀವು ಪಡೆದುಕೋಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಉತ್ಪಾದನೆ ಮಾಡಿಕೊಳ್ಳಿ. ನೀವು ಕಟ್ಟಿರುವಂತಹ ರಾಸ್ ಎಷ್ಟಿದೆ ಅದನ್ನು ನೋಡಿಕೊಳ್ಳಿ. ಹಸುವಿಗಾದರೆ 20 ಕೆಜಿ ಪ್ರತಿನಿತ್ಯ ಕೊಡ್ಬೋದು. ಕುರಿ ಮೇಕೆಗಳಿಗಾದರೆ 1/2 ಕೆಜಿ ಕೊಟ್ಟರು ಸಾಕು. ನಿಮ್ಮ ಅಕ್ಕಪಕ್ಕದಲ್ಲೇ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ಮೇವನ್ನು ಉತ್ಪಾದನೆ ಮಾಡುವಂತಹ ಕೃಷಿಕರಿದ್ದರೆ ಒಮ್ಮೆ ಅವರ ಬಳಿ ಹೋಗಿ ವಿಚಾರಗಳನ್ನು ತಿಳ್ಕೊಳ್ಳಿ. ಪಶುವೈದ್ಯರನ್ನು ಕೇಳಿದ್ರೂ ಅವರು ನಿಮಗೆ ಸಮರ್ಪಕವಾಗಿ ಮಾಹಿತಿಯನ್ನು ಕೊಡ್ತಾರೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವಿದೆ. ಭಾಗವಹಿಸುವವರು ಕೆಆರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿಯ ಮೈಸೂರು FM 100.6. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: तदा तीव्रः अभवत् यदा संयुक्तराष्ट्रसंघस्य सुरक्षापरिषदि अमेरिका समर्थितस्य प्रस्तावस्य प्रारूपम् ईरान देशेन निराकृतम्। तद्दोषपूर्णं राजनीतिना प्रेरितं चास्तीति उक्तम्। तेहरानेन उक्तं यत् अयं प्रस्तावः विवादस्य समाधाने साहाय्यं न कृत्वा अवैधरूपेण कार्यं कर्तुं प्रेरयिष्यति। तेहरानेन संयुक्तराष्ट्रसंघस्य सदस्य राष्ट्रान् प्रस्तावितस्य प्रस्तावस्य समर्थनं न कर्तुं प्रार्थितम्। आईपीएल क्रिकेट क्रीडायां गतरात्रौ दिल्ल्याः अरुण जेटलीति क्रिकेट क्रीडांगणे कोलकाता नाइट राइडर्स दलेन दिल्ली कैपिटल्स दलम् अष्टस्तोभैः पराजितम्। अद्य जयपुरस्य सवाई मानसिंह क्रीडांगणे राजस्थान रॉयल्स दलम् गुजरात टाइटन्स दलम् सम्मुखीकरिष्यति। क्रीडायाः आरम्भः सायं सार्धसप्तवादने भविष्यति। प्रियाः श्रोतारः, संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकीति विशिष्ट कार्यक्रमस्य प्रसारणम् आकाशवाण्याः एफएम गोल्ड प्रवाहिकातः रविवासरे मध्याह्ने सार्धैकवादनतः भविष्यति। भवन्तः सर्वे श्रोतुं प्रभवन्ति। इति वार्ताः।
1: ಸಮಯ ಸರಿಯಾಗಿ 7 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
2: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15, ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45. ಮರೆಯದೆ ಕೇಳಿ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲವಾದ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
1: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
1: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು ಸಹಸ್ರಾರು ಅಭಿಮಾನಿಗಳು, 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪ್ವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ದಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲ್ಸೇಮಿಯ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲ್ಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲ್ಸೇಮಿಯಾ ರೋಗಿಗಳನ್ನು ಗುರುತಿಸುವ

0: ಎನ್ನುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿಧಾನ ಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ.
1: ಅನುವಂಶಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೀಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೀಮಿಯಾ ಈ ಡಿಫೆಕ್ಟಿವ್ ಜೀನ್ ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೀಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೀಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂತ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು. ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೀಮಿಯಾ ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10-15 ಸಾವಿರ ಥಲಸೀಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90th ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಮುಗಿದ ತಕ್ಷಣ ಹಾಡ್ ಬರ್ತಿತ್ತಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ರೆ ಸಂಗೀತ ಅವಾಗಿಲ್ಲದಂತೂ ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ಸಂಗಾತಿ, ನನ್ನ ಬದುಕಿಗೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕರೋನಾ ಇದೆ, ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತು ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ಈ ವಾಕ್ತಾಪದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರ್ಲಿ.
0: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಸಮಯ 7:15:52. ಎಫ್ಎಂ 3.6 ಇದು ಆಕಾಶವಾಣಿ ಮೈಸೂರು. ಈಗ ಭಾವಗೀತೆಗಳ ಕಾರ್ಯಕ್ರಮ. ಬಾಳಪ್ಪ ಹುಕ್ಕೇರಿ ಅವರು ಹಾಡಿರುವ ಆನಂದ ಕಂದ ಅವರ ಕವಿತೆಗಳನ್ನು ಮೊದಲಿಗೆ ಪ್ರಸಾರ ಮಾಡುತ್ತಿದ್ದೇವೆ. ಮೊದಲ ಗೀತೆ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಾಳಪ್ಪ ಹುಕ್ಕೇರಿಯವರು ಹಾಡಿದ ಆನಂದ ಕಂದ ವಿರಚಿತ ಕೆಲವು ಕವಿತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆ ಎಲ್ಲಿ ಜಾರಿತೋ ಮನವು ಎಲ್ಲಿ ಮೀರಿತೋ. ಹಾಡಿದ್ದಾರೆ ಅಪೂರ್ವ ಶ್ರೀಧರ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 7:30:17 FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಸೇವಾ ವಾಹಿನಿ.
1: ವಾಗ್ದೇವಿ ವಿದ್ಯಾಕುಲ PU ರೆಸಿಡೆನ್ಶಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9840834334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ PU ರೆಸಿಡೆನ್ಶಿಯಲ್ ಕಾಲೇಜು ಮೈಸೂರು.
2: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ ಗಾಗಿ ಒಂದೇ ಹೆಸರು, ಶ್ರೀ ವಿವೇಕ ವಿದ್ಯಾಲಯ PU ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ SSLCಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ PUCಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ KCET, NEET ಅಂಡ್ JEE ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. PCMB PCMC ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ PU ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
3: ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
4: ಸಿತಾರ್ ಸಂಭ್ರಮ ಇದೇ ಶನಿವಾರ 9 ಸಂಜೆ 5:00 ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
3: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
4: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
3: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
4: ಪ್ರವೇಶ ಉಚಿತ, ಬನ್ನಿ ಪಾಲ್ಗೊಳ್ಳಿ.
5: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಸೇವಾವಾಹಿನಿಯಲ್ಲಿ ಪ್ರಕಟಣೆಗಳು. ಕಲಾ ಸಂವಹನ ಟ್ರಸ್ಟ್ ಮಾರುತಿ ಟೆಂಪಲ್ ರಸ್ತೆ ಕುವೆಂಪುನಗರ ಮೈಸೂರು ಇವರ ವತಿಯಿಂದ ಮೈಸೂರು ಸಿತಾರ ಸಂಭ್ರಮ 2026 ಇಂದು ಸಂಜೆ 5:00 ಆಯೋಜಿಸಲಾಗಿದೆ. ಸ್ಥಳ ಕರ್ನಾಟಕ ಕಲಾಮಂದಿರ, ವಿನೋಬಾ ರಸ್ತೆ, ಮೈಸೂರು. ರುಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಹಲವು ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಿದೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಈ ತಿಂಗಳ 20 ಬರುವ ತಿಂಗಳ 19, ಕೋಳಿ ಸಾಕಾಣಿಕೆ ಈ ತಿಂಗಳ 19 ಈ ತಿಂಗಳ 30. ಅಭ್ಯರ್ಥಿಗಳು 18-50 ವಯೋಮಿತಿಯೊಳಗಿರಬೇಕು, ಕನ್ನಡ ಬೋಧು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗ ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ವುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, BPL ರೇಷನ್ ಕಾರ್ಡ್ ಇವುಗಳ ಜೆರಾಕ್ಸ್ ಪ್ರತಿಗಳೊಂದಿಗೆ ತರಬೇತಿ ಪ್ರಾರಂಭವಾಗುವ ದಿನಾಂಕದೊಳಗಾಗಿ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ಅಭ್ಯರ್ಥಿಗಳ ಆಯ್ಕೆಯನ್ನು ನೇರ ಸಂದರ್ಶನದ ಮೂಲಕ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 0821-2519663 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಬಾಬುನಿ.
1: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
2: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
1: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
2: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣ ವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು 1 ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ 2 ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ 1 ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. 3 ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. 3 ರಾಷ್ಟ್ರಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ

0: ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ದದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ದ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ದ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್ ಯುದ್ದವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. 2ನೇ ಮಹಾಯುದ್ದದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಸ್ತುತ ಯುದ್ದದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45:10 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಬಿಆರ್ ಛಾಯಾ ಅವರು ಹಾಡಿರುವ ಸೀತಾ ಆಂಜನೇಯ ಚಿತ್ರದ ಹಾಡು. ಸಾಶಿ ಮರುಳಯ್ಯ ಅವರ ಗೀತೆಯನ್ನು ಸಂಗೀತ ಕೇಳಬಡಿಸಿದ್ದಾರೆ ಹೇಮಂತ್.

0: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
1: ಇದೇ ಮೇ 10ರ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
0: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
6: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
7: Chief Uday Shankar avaru baradu Satyam avaru sangeeta kelabadisiruva Raste Raja chitrada haadu, gayaki S Janaki.

ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9845030334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು, ಮೈಸೂರು.

ಕಾಶಿನಾಥ್ ಅವರು ವಿ ಮನೋಹರ್ ಅವರೊಂದಿಗೆ ಸೇರಿ ಬರೆದಿರುವ ಗೀತೆ. ಬಿಆರ್ ಛಾಯಾ ಅವರೊಂದಿಗೆ ಕಾಶಿನಾಥ್ ಅವರೇ ಗೀತೆಯನ್ನು ಹಾಡಿದ್ದಾರೆ. ಚಿತ್ರ ಅನಾಮಿಕಾ. ಗೀತೆಗೆ ಸಂಗೀತ ಎಲ್ ವೈದ್ಯನಾಥನ್ ಅವರಿಂದ.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಮಕ್ಕಳೇ, ಒಂದು ಬೆಕ್ಕಿನ ಮರಿ ಹೊಸ ಅಂಗಿ ಹೊಲಿತಾ ಇತ್ತಂತೆ. ಬೆಕ್ಕಿನ ಮರಿ ಪಕ್ಕದಲ್ಲೇ ಅದರ ತಂಗಿ ಕೂತು ಅದು ಹೊಲಿತಾ ಇತ್ತಂತೆ. ಹೊಸ ಅಂಗಿ ಹೊಲ್ದು ತೊಟ್ಕೊಂಡು ಇಬ್ರು ಅಕ್ಕ ತಂಗಿ ಎಲ್ಲಿಗೆ ಹೋಗೋರಿದ್ರು?

0: ಅಕ್ಕ ಬೆಕ್ಕು ತಂಗಿ ಬೆಕ್ಕಿನ ಜೊತೆ ಹೊಸ ಅಂಗಿ ಹಾಕ್ಕೊಂಡು ಮೆಜೆಸ್ಟಿಕ್ ಸುತ್ತಿದ್ದು ಚೆನ್ನಾಗಿತ್ತಲ್ಲ. ಹಾಗೆ ನಿಮಗೂ ಸುತ್ತಬೇಕನ್ನಿಸ್ತಾ ಹೇಗೆ? ಈ ಪದ್ಯನ ಬರ್ದಿರೋರು ಚಿಂತಾಮಣಿ ಕೊಡ್ಲಕ್ಕಿರೆ.
1: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 5:30. ಸಮಯ 8:33:40. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ರುವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು, ಶ್ರೀ ವಿವೇಕಾವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕಾವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
1: ರಾವಣ ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಗೂ ಚೇತನ್ ಸೋಸ್ಕಾ ಅವರು ಹಾಡಿರುವ ಗೀತೆಯನ್ನು ಮೊದಲಿಗೆ ಕೇಳೋಣ. ಶಿವನಂಜೇಗೌಡ ಅವರು ಬರೆದಿರುವ ಗೀತೆಗೆ ಜಿ ಅಭಿಮಾನ್ ರಾಯ್ ಸಂಗೀತ ಅಳವಡಿಸಿದ್ದಾರೆ.

0: open for BSc in Yoga, MSc in Yoga and Yoga Teacher Training Course. Visit JSS Deemed to Be University, SS Nagara, Banni Mandapa, Mysuru. Call 9980841859.
1: Rajesh Krishnan Matangi avaru ಸಂಗಡಿಗರೊಂದಿಗೆ ಹಾಡಿರುವ ರಾಮಕೃಷ್ಣ ಚಿತ್ರದ ಹಾಡು. ಕವಿರಾಜ್ ಗೀತೆ ಬರೆದಿದ್ದಾರೆ. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ

0: 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ರಾಜ್ ದ ಶೋಮ್ಯಾನ್ ಚಿತ್ರಕ್ಕಾಗಿ ಕವಿರಾಜ್ ಅವರು ಗೀತೆ ಬರೆದಿದ್ದಾರೆ. ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ. ಗಾಯಕರು ಶ್ರೇಯಾ ಘೋಷಾಲ್ ಹಾಗೂ ಪ್ರೇಮ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
1: ಇದೇ ಮೇ 10ರ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
0: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
2: ಸಮರಿ ಸಿಂಹನಾಯಕ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರೊಂದಿಗೆ ನಂದಿತಾ ಅವರು ಹಾಡಿರುವ ಗೀತೆ. ಕೃಪಾಕರ್ ಅವರು ಗೀತೆ ಬರೆದಿದ್ದಾರೆ. ಎಂಎನ್ ಕೃಪಾಕರ್ ಅವರ ಸಂಗೀತವಿದೆ.

ಸಜ್ಜನಿ ಚಿತ್ರಕ್ಕಾಗಿ ಮಧುಶ್ರೀ, ನರೇಶ್ ಅಯ್ಯರ್ ಹಾಗೂ ರೂಪ್ಕುಮಾರ್ ರಾಥೋಡ್ ಅವರು ಹಾಡಿರುವ ಗೀತೆಯನ್ನು ಕೇಳುತ್ತಿರುವಿರಿ. ಕವಿರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎ ಆರ್ ರೆಹಮಾನ್.

0: ಹಾಯ್ ಪುಟಾಣಿಗಳೇ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ.
1: ಉದಿತ್ ನಾರಾಯಣ್ ಹಾಗೂ ನಂದಿತಾ ಅವರ ಯೋಗಳ ಧ್ವನಿಯಲ್ಲಿ ಕೇಳಿ ಯುವ ಚಿತ್ರದ ಹಾಡು. ಸಂತೋಷ್ ಅವರು ಬರೆದಿರುವ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್.

0: Nurture your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಚಿತ್ರ ಯೋಗರಾಜ್, ಹಾಡಿರುವವರು ಕಾರ್ತಿಕ್, ಗೀತೆ ಬರೆದಿದ್ದಾರೆ ಹರ್ಷಪ್ರಿಯ, ಸಂಗೀತ ನೀಡಿರುವವರು ಮಿಲಿಂದ್ ಧರ್ಮಸೇನಾ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
1: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರು ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ಟರೆ ಅದು ಇನ್ನೆಲ್ಲೋ ಹೊರಟೋಗುತ್ತೆ.
0: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಸೆವೆನ್ ಓ ಕ್ಲಾಕ್ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ನಿತ್ಯಾ ಸಂತೋಷಿಣಿಯವರು ಹಾಡಿರುವ ಗೀತೆ. ಕೆ ರಾಮನಾರಾಯಣ್ ಅವರ ಸಾಹಿತ್ಯವಿದೆ. ಎಂಎಸ್ ಮಧುಕರ್ ಸಂಗೀತ ನೀಡಿದ್ದಾರೆ.

0: ಸಿನಿಮಾ ಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
1: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
3: ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಕಹಳೆಯನ್ನು ಓದಿ.
0: ಕೇಳಲು ಮರೆಯದಿರಿ ಸಿನಿಮಾ ಯಾನ.
1: ಏನೋ ತೊತ್ತಿನ ಮಗನೇ.
4: ಏನೇ ಕತ್ತೆಯ ಮಗಳೇ?
1: ನೀನ್ ಗಂಡ ಆಗಿದ್ರೆ
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ವಿದ್ಯಾ ಅವರ ಧ್ವನಿಯಲ್ಲಿ ಕೇಳಿ ಆದಿ ಚಿತ್ರದ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಸಂಗೀತ ನೀಡಿದ್ದಾರೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಬದ್ರಿ ಪ್ರಸಾದ್ ಹಾಗೂ ವಿದ್ಯಾ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಗೋಪಿ ಚಿತ್ರದ ಹಾಡು ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ಕೆ ಕಲ್ಯಾಣ್

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ. ಗುಣಚಿತ್ರಕ್ಕಾಗಿ ವಿದ್ಯಾ ಅವರೊಂದಿಗೆ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯವಿದೆ, ವಿಜಯಾನಂದ್ ಸಂಗೀತ ನೀಡಿದ್ದಾರೆ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಹಾಡು. ಗಾಯಕರು ಸೋನು ನಿಗಮ್ ಹಾಗೂ ವಿದ್ಯಾಶ್ರೀ. ಗೀತೆ ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ. ಸಂಗೀತ ಶ್ರೀಧರ್ ವಿ ಸಂಭ್ರಮ ಅವರಿಂದ.

0: ಹ್ಯೂಮನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ SSLCಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ PUCಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ KCET, NEET ಅಂಡ್ JEE ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. PCMB, PCMCಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
1: ಸರ್ಕಲ್ ರೌಡಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ನೀಡಿದ್ದಾರೆ MN ಕೃಪಾಕರ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸಂಗಡಿಗರೊಂದಿಗೆ ಶ್ವೇತಾ ಮೋಹನ್ ಅವರು ಹಾಡಿರುವ ಕಾಲೇಜ್ ಕುಮಾರ್ ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿ ಗೀತೆ ಬರೆದಿದ್ದಾರೆ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರೀ ಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
0: ಸಮಯ ಸರಿಯಾಗಿ 10:00. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
2: ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
3: ಸಿತಾರ್ ಸಂಭ್ರಮ ಇದೇ ಶನಿವಾರ 9ನೇ ತಾರೀಕು ಸಂಜೆ 5:00 ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
2: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ,
3: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ,
2: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
3: ಪ್ರವೇಶ ಉಚಿತ,
2: ಬನ್ನಿ
3: ಪಾಲ್ಗೊಳ್ಳಿ.
0: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಂ ಮಧುರನಾಥ್ ಅವರ ವೇಣುವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ಕಾರ್ಯಕ್ರಮದ ಪ್ರಾರಂಭಕ್ಕೆ ತ್ಯಾಗರಾಜರ ಕೃತಿ ಚಿನ್ನನಾಡಿನ, ರಾಗ ಕಲಾನಿಧಿ ಆದಿತಾಳ.

ಇನ್ನು ಮುಂದೆ ಕೇಳಿ. ಮನಸ್ಸು ಕರಗುದೇಮಿ ಶ್ರೀಮಾನಿನಿ ಮನೋಹರನೇ, ರಾಗ ಹಂಸಧ್ವನಿ, ರೂಪಕತಾಳದಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ತ್ಯಾಗರಾಜರ ಕೃತಿ ತತ್ವಮೆರುಗ ತರಮಪರ ಗರುಡಧ್ವನಿರಾಗ ರೂಪಕತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಿಎಂ ಮಧುರಾನಾಥ್ ಅವರ ವೇಣುವಾದನವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳು ಗಮನಿಸಿ, ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರವಾಗುವ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರು ವಾದನ ಪ್ರಸಾರವಾಗಲಿದೆ. ಸಮಯ ಸರಿಯಾಗಿ 10:30:15. FM 100.6, ಇದು ಆಕಾಶವಾಣಿಯ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಲತಾ ಮಂಗೇಶ್ಕರ್ ಅವರು ಹಾಡಿರುವ ಅನುರಾಧ ಚಿತ್ರದ ಹಾಡು. ಶೈಲೇಂದ್ರ ಅವರ ಸಾಹಿತ್ಯ, ಪಂಡಿತ್ ರವಿಶಂಕರ್ ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ದಸ್ತಕ್ ಚಿತ್ರದ್ದು. ಗಾಯಕರು ಲತಾ ಮಂಗೇಶ್ಕರ್, ಮಜ್ರೂ ಸುಲ್ತಾನ್ಪುರಿಯವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮದನ್ ಮೋಹನ್.

ಏಕ್ರಾಸ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ, ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯ, ಚಿತ್ರಗುಪ್ತ ಅವರ ಸಂಗೀತವಿದೆ.

0: ಹಾಕಿಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮಿಸ್ಟರ್ ಎಕ್ಸ್ ಇನ್ ಬಾಂಬೆ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ. ಆನಂದ ಭಕ್ಷಿಯವರ ಗೀತೆಯನ್ನು ಸಂಗೀತ ಕಳೆಬಿಡಿಸಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯ, ಚಿತ್ರಗುಪ್ತ ಅವರ ಸಂಗೀತವಿದೆ. ಚಿತ್ರ ಗಂಗಾ ಕೀ ಲಹರೇ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಇವುಗಳ ಸ್ವರಗಳಲ್ಲಿರುವ ಡಾಗ್ ಚಿತ್ರದ ಹಾಡು. ಸಾಹಿರ್ ಲೂಧಿಯಾನ್ವಿ ಅವರು ಬರೆದಿರುವ ಗೀತೆಗೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರಿಂದ.

0: चाहे रब रूठे या दुनिया, मैंने तेरी बाह पकड़ ली। अब चाहे रब रूठे या दुनिया, मैंने तेरी बाह पकड़ ली। मैंने
1: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
2: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಷನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಡಬ್ಲ್ಯೂ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
3: ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
4: ಸಿತಾರ್ ಸಂಭ್ರಮ ಇದೇ ಶನಿವಾರ 9ನೇ ತಾರೀಕು ಸಂಜೆ 5 ಗಂಟೆಗೆ ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
3: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
4: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
3: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
4: ಪ್ರವೇಶ ಉಚಿತ, ಬನ್ನಿ ಪಾಲ್ಗೊಳ್ಳಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗ್ತಾಯಿದೆ 11:04. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ರಂಜಿತಾ ಜೆ ಶಾಸ್ತ್ರಿ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರ ಹೆಸರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಪ್ರತಿ ಶನಿವಾರ ನಿಮಗಾಗಿ ಪ್ರಸಾರ ಆಗ್ತಾ ಇದೆ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೀರಿ, ಬಹಳ ಸಂತೋಷದ ಒಂದು ಸಂಗತಿ. ಕೆಲವರು ಪತ್ರಗಳ ಮೂಲಕವೂ ಕೂಡ ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಮಿಂಚಂಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೇಳುಗರೆ, ನಾವು ಸಂಸ್ಕೃತೀಕರಣಕ್ಕೆ ಒಳಗಾಗಿಯೋ ಅಥವಾ ಆಧುನೀಕರಣಕ್ಕೆ ಒಳಗಾಗಿಯೋ ಜಾಗತೀಕರಣಕ್ಕೆ ಒಳಗಾಗಿಯೋ ನಮ್ಮ ಮೂಲ ಸೆಲೆಗಳನ್ನು ನಾವು ಬತ್ತಿಸ್ಕೊಳ್ತಾ ಇದ್ದೇವೇನೋ ಅಂತ ನಮಗೆ ಅನಿಸುತ್ತೆ. ಅದರಲ್ಲಿ ನಮ್ಮ ಊರಿನ ಹೆಸರುಗಳು ಕೂಡ ಅದಕ್ಕೊಂದು ಪರಂಪರೆ ಎನ್ನುವಂಥದ್ದಿರುತ್ತೆ. ಲಾಗಾಯಿತಿನಿಂದ ಅದು ಒಂದು ಮಹತ್ವದ ಘಟನೆಯನ್ನು ಒಳಗೊಂಡು ಆ ಹೆಸರು ಬಳಕೆ ಆಗ್ತಾ ಬರ್ತಾ ಇರ್ತದೆ. ಇಂಥ ಸಂದರ್ಭಗಳಲ್ಲಿ, ಬದಲಾಗ್ತಾ ಇರುವಂಥ ಕಾಲಘಟ್ಟಗಳಲ್ಲಿ ಆ ಮೂಲ ಹೆಸರುಗಳನ್ನು ನಾವು ಎಲ್ಲೋ ಒಂದು ಕಡೆ ಅದನ್ನು ಬಳಸೋದಕ್ಕೇ ನಾವು ಹಿಂಜರಿಯುವಂತಹ ಸ್ಥಿತಿ ಉಂಟಾಗಿದೆ. ಆದರೆ ಅದು ಯಾವುದು ಕೂಡ ಬೇಡ, ನಮ್ಮ ಊರು ಅಂತಂದಾಗ ಅದಕ್ಕೆ ನಮ್ಮ ಹೆಮ್ಮೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ. ಆದ್ದರಿಂದ ಅಂಥ ಊರು ಹೆಸರುಗಳು ಮರೆಯಾಗ್ತಾ ಇರುವಂತಹ ಇಂದಿನ ದಿನಮಾನದಲ್ಲಿ ಮತ್ತೆ ಅದನ್ನು ಬಳಸುವಂತಹ ಒಂದು ಪ್ರಯತ್ನವನ್ನು ಪಡಲಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಶನಿವಾರ ಮಾಡ್ತಾ ಬರ್ತಾ ಇದ್ದೇವೆ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಕರೆ ಮಾಡಿ ಭಾಗವಹಿಸಬಹುದು. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251252582, ಮತ್ತೊಂದು 251508. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251252582, ಮತ್ತೊಂದು 251508. ಕೇಳುಗರೆ, ಕೇಳಿದ ಕಾರ್ಯಕ್ರಮವನ್ನು ಕುರಿತಂತೆ ತಾವು ಪತ್ರಗಳನ್ನು ಬರೆಯಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಮತ್ತೊಮ್ಮೆ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಮಿಂಚಂಚೆ ಅಂದರೆ ಮೇಲ್ ಕೂಡ ತಾವು ಕಳಿಸಬಹುದು. ಮೇಲ್ ವಿಳಾಸ replyaimysore@gmail.com. ಮತ್ತೊಮ್ಮೆ replyaimysore@gmail.com. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಜನುಮದ ಜೋಡಿ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45. ಮರೆಯದೆ ಕೇಳಿ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೆಳಗರೆ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಒಂದು ಊರಿನ ಬಗೆಗೆ ಸಂಶೋಧನೆಗೆ ಅಂತ ಇಳಿದಾಗ ಒಬ್ಬೊಬ್ಬ ಸಂಶೋಧಕರಿಗೂ ಕೂಡ ಬಹಳ ಅಪರೂಪ ಅನ್ನಬಹುದಾದ, ಮಹತ್ವದ್ದು ಎನ್ನಬಹುದಾದ ಕೆಲವು ಸಂಗತಿಗಳು ಲಭ್ಯವಾಗುತ್ತೆ. ಒಂದು ಊರಿನ ಬಗೆಗೆ ಒಬ್ಬೊಬ್ಬ ಶ್ರೋತೃವು ಕೂಡ, ಅಂದರೆ ಕೇಳುಗನು ಕೂಡ, ಅಥವಾ ಅದನ್ನು ಅರ್ಥ ಮಾಡಿಕೊಂಡು ಇರುವಂತಹ ವ್ಯಕ್ತಿ ತನ್ನದೇ ಆದಂತಹ ಒಂದು ನೆರೇಷನ್ ಅಂತ ನಾವೇನು ಹೇಳ್ತೇವೆ, ನಿರೂಪಣೆ ಅಂತ ನಾವೇನು ಹೇಳ್ತೇವೆ, ಅವನು ಅಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಒಂದು ನಿರೂಪಣೆಯಲ್ಲಿ ಹೇಳ್ತಾ ಹೋಗ್ತಾರೆ. ಈ ಮಹದೇವಪುರ ಅನ್ನುವಂಥದ್ದು ನಮಗಿಲ್ಲೇ ಮೈಸೂರಿನ ಸಮೀಪದಲ್ಲಿ ಇದೆ. ಅದನ್ನು ಶೂಟಿಂಗ್ ಮಹದೇವಪುರ ಅಂತಲೂ ಕೂಡ ಕರೀತಾರೆ. ಅದರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಶಿವಳ್ಳಿ ಕೆಂಪೇಗೌಡರು ತಮ್ಮ ಗ್ರಾಮದರ್ಶನ ಅನ್ನುವಂತಹ ಒಂದು ಕೃತಿಯಲ್ಲಿ ಬಹಳ ವಿಸ್ತಾರವಾಗಿ ಮಹದೇವಪುರದ ಬಗೆಗೆ ಒಂದಷ್ಟು ಮಾಹಿತಿಗಳನ್ನು ಒದಗಿಸ್ಕೊಡ್ತಾರೆ. ಕನ್ನಡ ನಾಡಿನ ಜೀವನದಿ ಕಾವೇರಿಯ ಪಶ್ಚಿಮ ದಂಡೆಯ ಮೇಲಿರುವ ಮಹದೇವಪುರ ದಾಸವರೇಣ್ಯ ಕನಕದಾಸರ ಪಾದಧೂಳಿಯಿಂದ ಪುನೀತವಾದ ಗ್ರಾಮ. ಕಳೆದ 2 ದಶಕಗಳಿಂದ ಇಲ್ಲಿ 100+ ಚಿತ್ರಗಳ ಚಿತ್ರೀಕರಣ ನಡೆದು ಈ ಗ್ರಾಮ ಬೆಳ್ಳಿತೆರೆಯ ಮೇಲೆ ವಿಜೃಂಭಿಸಿದೆ. ಕರ್ನಾಟಕದ ಹಾಲಿವುಡ್ ಎಂದೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರಕ್ಕೆ ಪೂರ್ವದಲ್ಲಿ ಹೊಳೆ ಮಾಧವಪುರ ಎಂಬ ಹೆಸರಿತ್ತು. ಹೊಳೆ ಮಾಧವಪುರದ ನಂತರ ಬಿಂದು ಮಾಧವಪುರವಾಯಿತು.

0: ಕಳೆದ ಒಂದು ಶತಮಾನದಿಂದ ಈಚೆಗೆ ಮಹದೇವಪುರ ಎಂಬ ಹೆಸರು ಚಾಲ್ತಿಗೆ ಬಂದು ಸ್ಥಿರವಾಗಿ ಉಳಿದಿದೆ ಅಂತ ಹೇಳ್ತಾರೆ. ಮಹದೇವಪುರದ ಮುಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇದೆ. ಇಲ್ಲಿ ಒಂದು ಮಾಧವ ಸ್ವಾಮಿಯ ಕಲಾತ್ಮಕ ವಿಗ್ರಹವಿದೆ. ಚತುರ್ಭುಜಗಳಿಂದ ಶೋಭಿಸುವ ಬಿಂದು ಮಾಧವ ಸ್ವಾಮಿಯ ಹಿಂಭಾಗದ ಬಲಹಸ್ತದಲ್ಲಿ ಚಕ್ರವಿದ್ದರೆ ಎಡಹಸ್ತದಲ್ಲಿ ಶಂಖವಿದೆ. ಮುಂದಿನ ಎಡಗೈಯಲ್ಲಿ ಗದೆಯಿದೆ. ಬಲಗೈ ಹೆಬ್ಬೆರಳು ಹಾಗೂ ತೋರು ಬೆರಳಿನ ನಡುವೆ ತಾವರೆ ಮೊಗ್ಗು ಇದೆ. ವಿಗ್ರಹದ ಮೇಲಿನ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಗಳಿವೆ. ಬಿಂದು ಮಾಧವಸ್ವಾಮಿ ವಿಗ್ರಹ ಜೀವಕಳೆಯಿಂದ ಕೂಡಿದ್ದು ಆಸ್ತಿಕರ ಕಂಗಳಲ್ಲಿ ಆನಂದ ಬಾಷ್ಪ ಉದುರುವಂತೆ ಮಾಡುತ್ತದೆ. ಈ ಸುಂದರ ಕಲಾಪೂರ್ಣ ವಿಗ್ರಹವನ್ನು ಕಡೆದ ಶಿಲ್ಪಿ ಡಂಕಣಾಚಾರಿ ಎಂಬ ಪ್ರತೀತಿ ಇದೆ. ಬಿಂದು ಮಾಧವಸ್ವಾಮಿಯ ಎಡಪಾರ್ಶ್ವದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಸೌಮ್ಯ ರೂಪದ ವಿಗ್ರಹವಿದೆ. ಬಲಪಾರ್ಶ್ವದಲ್ಲಿ ಕಾಳಿಂಗ ಸರ್ಪದ ಎರಡೂ ಹೆಡೆಯ ನಡುವೆ ಮಂದಸ್ಮಿತ ಬೀರುತ್ತಾ ನಿಂತಿರುವ ಕೃಷ್ಣನ ಅಪರೂಪದ ಮೂರ್ತಿಯಿದೆ. ಅದರ ಬಲಭಾಗದಲ್ಲಿ ಮೂವರು ಆಳ್ವಾರುಗಳು ಹಾಗೂ ಆಚಾರ್ಯ ರಾಮಾನುಜರ ವಿಗ್ರಹಗಳಿವೆ. ಮಹದೇವಪುರದಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಇದನ್ನು ಕ್ರಿಸ್ತಶಕ 1348ರಲ್ಲಿ ಭಕ್ಷಿ ಭೀಮರಾಯರು ಕಟ್ಟಿಸಿದ್ದಾರೆ. ಕಾಶಿಯಲ್ಲಿ ಈಶ್ವರಲಿಂಗವನ್ನು ಮಾಡಿಸಿ ಒಂಟೆಯ ಮೇಲೆ ಏರಿಸಿ ತಂದು ಅದನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಭಕ್ಷಿ ಭೀಮರಾಯರು ಈ ದೇವಸ್ಥಾನದ ವಿಶಾಲವಾದ ಬಯಲಿನ ಸುತ್ತ ಕೋಟೆಯೊಂದನ್ನು ಕಟ್ಟಿಸಿದ್ರು. ಈ ಕೋಟೆಯ ಒಂದು ಪಾರ್ಶ್ವದಲ್ಲಿ ಚಿಕ್ಕ ಅರಮನೆಯನ್ನು ಕಟ್ಟಿಸಿ ಅಲ್ಲಿಯೇ ವಾಸಿಸುತ್ತಿದ್ದರು. ಅದರ ಪಕ್ಕದಲ್ಲಿ ಕುದುರೆಲಾಯವು ಕೂಡ ಸಹ ಇತ್ತು. ಭಕ್ಷಿ ಭೀಮರಾಯರ ಅರಮನೆಯಲ್ಲಿ ನಾರಾಯಣ ಭಟ್ಟನೆಂಬ ಕಾರ್ಣಿಕನಿದ್ದ. ಒಮ್ಮೆ ಮಹಾರಾಣಿಯ ವಜ್ರದುಂಗುರ ಕಾಣೆಯಾಯಿತು. ಅರಮನೆಯ ಊಳಿಗದವರಿಗೆ ನಾರಾಯಣ ಭಟ್ಟರ ಮೇಲೆ ಅನುಮಾನ ಬಂತು. ಭಕ್ಷಿ ಭೀಮರಾಯರು ಹಿಂದೆ ಮುಂದೆ ಆಲೋಚಿಸದೆ ನಾರಾಯಣ ಭಟ್ಟರನ್ನು ಆನೆಯಿಂದ ತುಳಿಸಿ ಸಾಯಿಸಿದರು. ಆನೆಯಿಂದ ತುಳಿಸಲು ನಾರಾಯಣ ಭಟ್ಟರನ್ನು ನೆಲದ ಮೇಲೆ ಮಲಗಿಸಿದ ಕಾಲದಲ್ಲಿ ಅವರು ಕಣ್ಣಲ್ಲಿ ನೀರು ತಂದುಕೊಂಡು ವೇದ ಘೋಷಗಳು ಮೊಳಗುವ ಜಾಗದಲ್ಲಿ ಗೂಬೆಯ ಕರ್ಕಶ ಧ್ವನಿ ಕೇಳಿಬರಲಿ ಎಂದು ಶಾಪವನ್ನು ಕೊಟ್ರಂತೆ. ಒಂದೆರಡು ದಿನಗಳ ನಂತರ ಮಹಾರಾಣಿಯವರು ಉಪ್ಪಿನಕಾಯಿ ಜಾಡಿಯ ಮುಚ್ಚಳ ತೆರೆದಾಗ ಅದರಲ್ಲಿ ಉಂಗುರ ಸಿಕ್ತು. ಭಕ್ಷಿ ಭೀಮರಾಯರು ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬೆಂದರು. ಸರಪಳಿಯಿಂದ ಬಂಧಿತರಾಗಿ ನೆಲದ ಮೇಲೆ ಅಸಹಾಯಕತೆಯಿಂದ ಮಲಗಿದ್ದ ನಾರಾಯಣ ಭಟ್ಟರು ಆನೆಪಾದವನ್ನು ಕಂಡು ಗೈದ ಆರ್ತನಾದ ಅವರ ಕರುಣವನ್ನು ಅಲಗಿನಂತೆ ಇರಿಯುತ್ತಿತ್ತು. ಅವರು ಕುಂತಲ್ಲಿ ಕೂರಲಾರದೆ ನಿಂತಲ್ಲಿ ನಿಲ್ಲಲಾಗದೆ ಚಡಪಡಿಸತೊಡಗಿದರು. ಆ ದಿನ ರಾತ್ರಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡ ನಾರಾಯಣ ಭಟ್ಟರು ಪ್ರತಿದಿನ ದೇವರಿಗೆ ನೈವೇದ್ಯ ನಡೆದ ಮೇಲೆ ಕೊನೆಯಲ್ಲಿ ನನ್ನ ವಿಗ್ರಹವನ್ನು ಪೂಜೆ ಮಾಡಲಿ ಎಂದು ಹೇಳಿದಂತಾಯಿತು. ಬ್ರಾಹ್ಮಣ ಹತ್ಯಾ ದೋಷದಿಂದ ಪರಿತಪಿಸುತ್ತಿದ್ದ ಭಕ್ಷಿ ಭೀಮರಾಯರು ನಾರಾಯಣ ಭಟ್ಟರ ವಿಗ್ರಹವೊಂದನ್ನು ಮಾಡಿಸಿ ಅದನ್ನು ಶಿವಲಿಂಗ ಮತ್ತು ಪಾರ್ವತಿ ಅಮ್ಮನವರ ವಿಗ್ರಹದ ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅಂದಿನಿಂದ ಕಾಶಿ ವಿಶ್ವೇಶ್ವರ ಸ್ವಾಮಿ ಮತ್ತು ಪಾರ್ವತಿ ಅಮ್ಮನವರಿಗೆ ನೈವೇದ್ಯವಾದ ಮೇಲೆ ನಾರಾಯಣ ಭಟ್ಟರ ವಿಗ್ರಹವನ್ನೂ ಪೂಜಿಸುವ ಪದ್ಧತಿ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಕಾಶಿ ವಿಶ್ವೇಶ್ವರ ಸ್ವಾಮಿ ಗರ್ಭಗೃಹದ ಬಲಭಾಗದಲ್ಲಿ ಬೃಹತ್ ಗಣಪತಿ ವಿಗ್ರಹವಿದೆ. ಪಾರ್ವತಿ ಅಮ್ಮನವರ ವಿಗ್ರಹದ ವದನಾರವಿಂದದಲ್ಲಿ ಫಳಫಳ ಹೊಳೆಯುವ ಮುತ್ತಿನ ಮೂಗುತಿಯಿದೆ. ಇದನ್ನು ಶತಮಾನಗಳ ಹಿಂದೆಯೇ ಭಕ್ತನೋರ್ವ ಕೊಲ್ಹಾಪುರದಿಂದ ತಂದು ಜಗನ್ಮಾತೆಗೆ ಕಾಣಿಕೆಯಾಗಿ ಅರ್ಪಿಸಿದನೆಂದು ಹಿರಿಯರು ಹೇಳುತ್ತಾರೆ. ಈ ದೇವಾಲಯದ ದಕ್ಷಿಣ ಮಂಟಪದ ಕಂಬದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿಯಿದೆ. ಶಿಲ್ಪಿ ಈ ಮೂರ್ತಿಯನ್ನು ಕೆತ್ತಿದ್ದಲ್ಲ ಎಂಬ ಸಂಗತಿ ವಿಸ್ಮಯಗೊಳಿಸುತ್ತದೆ. 75 ವರ್ಷಗಳ ಹಿಂದೆ ಈ ಮೂರ್ತಿ ಇರುವ ಜಾಗದಲ್ಲಿ ಬರೀ ರೇಖೆಗಳಿದ್ದವು. ಕಾಲಕ್ರಮೇಣ ಈ ರೇಖೆಗಳು ವಿನ್ಯಾಸಗೊಳ್ಳುತ್ತಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ಫುಟವಾದ ಆಕಾರ ತಳೆದುವೆಂದು ಅರ್ಚಕ ಡಿಎಸ್ ವೆಂಕಟೇಶಮೂರ್ತಿಯವರು ಹೇಳಿದರು. ಈ ಕಂಬದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ವರ್ಷದಿಂದ ವರ್ಷಕ್ಕೆ ಸ್ಫುಟವಾಗಿ ಕಾಣುತ್ತಾ ಹೋದ ವಿವಿಧ ಹಂತಗಳನ್ನು ಕಣ್ಯಾರ ಕಂಡು ಕೃತಾರ್ಥರಾದ ಹಿರಿಯರು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಾರೆ. ಕಾಶಿ ವಿಶ್ವೇಶ್ವರ ಸ್ವಾಮಿ ರಥೋತ್ಸವವು ಬೆಂಗಳೂರು ಕರಗ ನಡೆಯುವ ಚೈತ್ರ ಪೂರ್ಣಿಮೆಯೆಂದೇ ಭಕ್ತಾದಿಗಳ ಹರ್ಷೋಲ್ಲಾಸದ ನಡುವೆ ನಡೆಯುತ್ತಿತ್ತು. ಆದರೆ ರಥ ಮುರಿದು ಹೋಗಿ 30 ವರ್ಷಗಳಾಗಿವೆ. 1972ರಲ್ಲಿ ನಡೆದ ರಥೋತ್ಸವವೇ ಕೊನೆಯದಾಗಿದೆ. 1936ರಲ್ಲಿ ಮುಜರಾಯಿ ಇಲಾಖೆಗೆ ಸೇರಿರುವ ಈ ದೇವಸ್ಥಾನದ ಬೃಹತ್ ಗೋಪುರ ಭಿನ್ನವಾಗಿದೆ. ದೇವಸ್ಥಾನದ ತಳಿಗೆ ಮನೆ, ಯಜ್ಞಯಾಗ ಮಂದಿರ, ಕಾಂಪೌಂಡು ಎಲ್ಲವೂ ಶಿಥಿಲವಾಗಿದೆ. ಗ್ರಾಮದ ಗತವೈಭವವನ್ನು ಕಂಡು ಪುಳಕಿತರಾದವರಲ್ಲಿ ಅನೇಕರು ಈಗ ಇದಕ್ಕೆ ಒದಗಿ ಬಂದಿರುವ ದುಸ್ಥಿತಿಯನ್ನು ಕಂಡು ಮರುಕ ವ್ಯಕ್ತಪಡಿಸುತ್ತಾರೆ. ದೇವಸ್ಥಾನದ ಈ ಸ್ಥಿತಿಯನ್ನು ಕಂಡ ಗ್ರಾಮಸ್ಥರು ಇದಕ್ಕೆ ಪುನಶ್ಚೇತನ ನೀಡಲು ಜೀರ್ಣೋದ್ಧಾರ ಸಮಿತಿಯೊಂದನ್ನು ರಚಿಸಿ ಕಾರ್ಯಮಗ್ನರಾಗಿದ್ದಾರೆ. ಈಗಾಗಲೇ ನೂತನ ರಥ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಕಾವೇರಿ ತೀರದಲ್ಲಿ ಹೊಯ್ಸಳ ಕಾಲದ ಚನ್ನಕೇಶವ ಸ್ವಾಮಿಯ ದೇವಾಲಯವಿದೆ. ದಾಸವರೆಣ್ಯ ಕನಕದಾಸರು ತಿರುಪತಿ ಯಾತ್ರೆಗೆ ಹೋಗುವ ದಾರಿಯಲ್ಲಿ ಮಹದೇವಪುರಕ್ಕೆ ಆಗಮಿಸಿದ್ದರು. ನದಿ ತೀರದ ಸುಂದರ ಪರಿಸರದಲ್ಲಿರುವ ಚನ್ನಕೇಶವ ಸ್ವಾಮಿಯ ದರ್ಶನ ಮಾಡಿ ಆನಂದ ಭರಿತರಾದರು. ಆ ಕಾಲದಲ್ಲಿ ಈಗಿನಂತೆ ಸೇತುವೆ ಇರಲಿಲ್ಲ, ನದಿಯನ್ನು ದಾಟಲು ದೋಣಿಯನ್ನೇ ಆಶ್ರಯಿಸಬೇಕಾಯಿತು. ಕನಕದಾಸರು ತಮ್ಮ ಹುಟ್ಟೂರಾದ ಬಾಡ ಗ್ರಾಮದಿಂದ, ಅಂದರೆ ಧಾರವಾಡ ಜಿಲ್ಲೆಯ ಬಾಡ ಗ್ರಾಮದಿಂದ ಕಾಲ್ನಡಿಗೆಯಲ್ಲೇ ಬಂದಿದ್ದರು. ಅಲ್ಲಿಂದ ಇಲ್ಲಿಯವರೆಗೆ ನಡೆದು ನಡೆದು ಅಂಗಾಲಿನಲ್ಲಿ ಹೊಪ್ಪಳೆಗಳು ಎದ್ದಿದ್ದವು, ಮೈ ಮೇಲೆ ಕುರಗಳೆದ್ದಿದ್ದವು. ಅಂಬಿಗನಿಗೆ ಏನು ಮಂಕು ಕವಿದಿತ್ತೋ ಕಾಣೆ, ಕನಕದಾಸರು ಅವನ ಕಣ್ಣಿಗೆ ವಿಕಾರವಾಗಿ ಕಂಡರು. ಆತ ಕನಕದಾಸರನ್ನು ದೋಣಿಗೆ ಹತ್ತಿಸಲಿಲ್ಲ. ದೋಣಿಯಲ್ಲಿದ್ದ ಇತರೆ ಪಯಣಿಗರು ಅವರನ್ನು ಹತ್ತಿಸಿಕೊಳ್ಳುವಂತೆ ಒತ್ತಾಯಿಸಿದರೂ ಅಂಬಿಗ ಅವರ ಮಾತಿಗೆ ಸೊಪ್ಪು ಹಾಕಲಿಲ್ಲ, ದೋಣಿ ಸಾಗಿತು. ತಕ್ಷಣ ಕನಕದಾಸರು ಪಕ್ಕದ ತೋಟದ ಮಾಲೀಕನಿಂದ ಬಾಳೆಲೆಯನ್ನು ಕೇಳಿ ಈಸಿಕೊಂಡು ಹೊಳೆಯ ಮೇಲೆ ಹಾಸಿ ಅದರ ಮೇಲೆ ಕುಂತು ದೋಣಿಯನ್ನು ಹಿಂದೆ ಹಾಕಿ ಮುಂದೆ ಸಾಗಿದರು. ಈ ಪವಾಡವನ್ನು ಕಂಡ ಅಚ್ಚರಿಗೊಂಡ ಪ್ರಯಾಣಿಕರಿಗೆ ಇವರು ಮನುಷ್ಯ ಮಾತ್ರರಲ್ಲ, ನರಮನಸ್ಸನ ರೂಪದಲ್ಲಿರೋ ದೇವಮಾನ್ಯರು ಎನಿಸಿತು. ಆನೆಕಲ್ಲು ನೇರದ ದೋಣಿ ಕಡದಲ್ಲಿ ಹೊಳೆ ಮಧ್ಯ ಇರುವವರು, ಕಲ್ಲಿನ ಮೇಲೆ ಕನಕದಾಸರು ಅಲ್ಲಿ ನಿಂತುಕೊಳ್ತಾರೆ. ಇದೇ ಕನಕ ಕಲ್ಲು. ಕನಕದಾಸರು ನಿಂತ ಕಲ್ಲಿನ ಮೇಲೆ ಅವರು ಪಾದ ಊರಿರುವ ಗುರುತನ್ನು ಹೊಳೆಯಲ್ಲಿ ನೀರು ಕಡಿಮೆಯಾದಾಗ ಹೋಗಿ ನೋಡಬಹುದು. ಕಾಶಿ ವಿಶ್ವೇಶ್ವರ ಸ್ವಾಮಿ ರಥೋತ್ಸವ ಸಂದರ್ಭದಲ್ಲಿ ಸಂಜೆಯ ವೇಳೆ ತೆಪ್ಪೋತ್ಸವ ನಡೆಯುತ್ತದೆ. ದೋಣಿಯಲ್ಲಿ ಮಂಗಳವಾದ್ಯ ಮೊಳಗುತ್ತಿರುತ್ತದೆ. ಆಗ ಉತ್ಸವ ಮೂರ್ತಿಗಳನ್ನು ಕನಕನ ಕಲ್ಲಿನ ಮೇಲಿಟ್ಟು ಪೂಜಿಸುವ ಪದ್ಧತಿ ಈಗಲೂ ಕೂಡ ರೂಢಿಯಲ್ಲಿ ಇದೆ ಅಂಥೇಳಿ ಹೇಳ್ತಾರೆ. ದೋಣಿ ಕಡದ ಪಕ್ಕದಲ್ಲಿಯೇ ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆಯೊಂದನ್ನು ಕಟ್ಟಲಾಗಿದೆ. ಕರ್ನಾಟಕದ ಅತಿ ಉದ್ದನೆಯ ಸೇತುವೆಗಳಲ್ಲಿ ಇದೂ ಒಂದು ಅಂಥೇಳಿ ಹೇಳಲಾಗತ್ತೆ. ಮಹದೇವಪುರದ ಬಳಿ ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಹರಿಯುವ ಕಾವೇರಿ ನದಿಯ ಪಾತ್ರ ಅತ್ಯಂತ ವಿಶಾಲವಾಗಿದ್ದು ಬೆಟ್ಟ ಗುಡ್ಡಗಳ ಹಿನ್ನೆಲೆಯಲ್ಲಿ ನಿಸರ್ಗ ಸೌಂದರ್ಯವೇ ಮೈದಳೆದಂತಿದೆ. ಸೇತುವೆಯ ಮೇಲ್ಭಾಗದಲ್ಲಿ ಜುಳುಜುಳು ನಿನಾದ ಮಾಡುವ ಕಾವೇರಿ ಭಾಗದಲ್ಲಿ ಮಂದ ಗಮನೆಯಾಗಿ ಸಾಗುವ ದೃಶ್ಯ ನಯನ ಮನೋಹರವಾಗಿದೆ. ಇಲ್ಲಿ ಹಲವಾರು ಚಿತ್ರಗಳು ಶೂಟಿಂಗ್ಗೊಂಡಿವೆ. ಮೈಸೂರಿನಿಂದ ಇದು ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಕನ್ನಡದ ಚಿತ್ರಗಳ ಮಟ್ಟಿಗೆ ಚಿತ್ರಗ್ರಾಮವೇ ಇದು ಆಗಿ ಹೋಗಿದೆ. ಇಲ್ಲಿ ವರ್ಷದುದ್ದಕ್ಕೂ ಯಾವುದಾದರೂ ಒಂದು ಸಿನಿಮಾ ಶೂಟಿಂಗ್ ನಡೆಯುತ್ತಲೇ ಇರುತ್ತೆ. ರೆಡಿ, ಲೈಟ್ಸ್, ಕ್ಯಾಮ್ರಾ, ಆ್ಯಕ್ಷನ್ ಎಂಬ ನಿರ್ದೇಶಕರ ಸೂಚನೆ ಕೇಳಿ ಬರುತ್ತಲೇ ಇರುತ್ತದೆ. ಕಲಾವಿದರು ಮತ್ತು ಕ್ಯಾಮರಾ ನಡುವೆ ಹಿಡಿದ ಕ್ಲ್ಯಾಪ್ ಫಟ್ ಎಂದು ಸದ್ದು ಮಾಡುತ್ತಾ ಕ್ಷಣಾರ್ಧದಲ್ಲಿ ಪಕ್ಕಕ್ಕೆ ಸರಿಯುತ್ತದೆ, ಚಿತ್ರೀಕರಣ ಸಾಗುತ್ತದೆ. ಹೀರೋ ಹೀರೋಯಿನ್ಗಳ ಮೇಲೆ ಯುಗಳಗೀತೆ ಚಿತ್ರೀಕರಿಸುವ ಕಾಲದಲ್ಲಿ ಇಡೀ ವಾತಾವರಣ ಮಾಯಾಲೋಕದಂತೆ ಭಾಸವಾಗುತ್ತೆ. ತಮ್ಮ ಮೊದಲ ಯತ್ನ ಪ್ರಣಯದ ಪಕ್ಷಿಗಳು ಚಿತ್ರದಿಂದ ಕರ್ಪೂರದ ಗೊಂಬೆವರೆಗೆ ಹಲವಾರು ಬಾರಿ ಚಿತ್ರೀಕರಣ ಇಲ್ಲಿ ನಡೆದಿವೆ. ಒಂದು ಊರಿನ ಹೊಳೆ, ಹಸಿರು, ದೇವಸ್ಥಾನ, ಗ್ರಾಮೀಣ ಪರಿಸರ ಎಲ್ಲವೂ ಸಿನಿಮಾದವರು ಬಯಸುವ ಹಳ್ಳಿ ಪರಿಸರಕ್ಕೆ ಹೇಳಿ ಮಾಡಿಸಿದಂತಿದೆ ಅಂಥೇಳಿ ಖ್ಯಾತ ನಿರ್ದೇಶಕ ಎಸ್ ಮಹೇಂದರ್ ಅವರು ಹೇಳಿದ್ದಾರಂತೆ. ಹಾಗೆಯೇ ಎಸ್ ನಾರಾಯಣ್ ಅವರು, ಹಳ್ಳಿಯ ಪರಿಸರದಲ್ಲಿ ಒಮ್ಮೊಮ್ಮೆ ನಮಗೆ ಶ್ರೀಮಂತ ವಾತಾವರಣ ಬೇಕಾಗುತ್ತದೆ. ಊರಿನ ದೊಡ್ಡಗೌಡರ ಮನೆ, ನೂರಾರು ಆಳುಕಾಳುಗಳು, ಹಳೆ ಕಾಲದ ವೈಭವಗಳು ಇವೆಲ್ಲ ಈ ಹಳ್ಳಿಯಲ್ಲಿ ನಮಗೆ ಸಿಗುತ್ತೆ ಅಂತ ಇವರು ಹೇಳಿದ್ದಾರೆ. ರಾಜ್ಕುಮಾರ್ ಅಭಿನಯದ ಅನೇಕ ಚಿತ್ರಗಳು ಇಲ್ಲಿ ಚಿತ್ರೀಕರಣಗೊಂಡಿವೆ. ಅದರಲ್ಲೂ ಒಡಹುಟ್ಟಿದವರು ಚಿತ್ರ ಅಂಬರೀಷ್ ಮತ್ತು ರಾಜ್ಕುಮಾರ್ ಅವರ ಅಭಿನಯದ ಒಂದು ಚಿತ್ರ ಅದು, ಅದು ಕೂಡ ಇಲ್ಲೇ ಶೂಟಿಂಗ್ ಆದದ್ದು. ಮತ್ತು ನಂಜುಂಡಿ ಕಲ್ಯಾಣ ಅನ್ನುವಂತಹ ಕನ್ನಡದ ಹಿಟ್ ಚಿತ್ರ ಕೂಡ ಇಲ್ಲಿ ಇದೇ ಗ್ರಾಮದಲ್ಲಿ ಚಿತ್ರೀಕರಣಗೊಂಡದ್ದು ಅಂಥೇಳಿ ಶಿವಳ್ಳಿ ಕೆಂಪೇಗೌಡರು ಅನೇಕ ವಿವರಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಕೆಳಗರೆ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ.
1: ಗೇಮ್ ಶೋ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ.
0: ಕೆಳಗರೆ ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಮನಮೆಚ್ಚಿದ ಹುಡುಗಿ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ನಾಡಿನ ಖ್ಯಾತ ಜಾನಪದ ವಿದ್ವಾಂಸರಾದಂತಹ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ಧನ್ಯವಾದಗಳು.
0: ಸರ್, ಹೇಳಿ ಸರ್, ಇವತ್ತು ಯಾವ ಊರಿನ ಹೆಸರಿನ ಹಿನ್ನೆಲೆಯನ್ನ ಹೇಳ್ತೀರಿ?
1: ಇವತ್ತು ಮೈಸೂರು ಜಿಲ್ಲೆ ಕೆರ್ನಾಡ ತಾಲೂಕಿನಲ್ಲಿ ಮಿರ್ಲೆಗೆ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಒದಗಿಸುವಂತ ಒಂದು ಕತೆ ಇದೆ. ಶ್ರೀರಾಮ, ಲಕ್ಷ್ಮಣ, ಸೀತೆ ಚುಂಚನಗಟ್ಟೆ ಬಳಿಗೆ ಬಂದು ಅಲ್ಲಿ ವಾಸವಾಗಿರ್ತಾರೆ. ಈ ವಿಚಾರ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆಲ್ಲ ಗೊತ್ತಾಗುತ್ತೆ. ಆಗ ಎಲ್ಲರೂ ಬಂದು ಅವ್ರನ್ನ ಕಂಡು ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರುವಾಗ ಒಂದು ಸಲ ನಿರ್ಲೆಯಿಂದ ಒಂದು ಜನ ಬರ್ತಾರೆ. ಬಂದ್ಬಿಟ್ಟು ಅವರು, ಬನ್ನಿ, ಇಲ್ಲಿ ಯಾಕಿರ್ತೀರಿ, ನಮ್ಮೂರಿನಲ್ಲೇ ನಿಮ್ಮ ವನವಾಸ ಮುಗಿಯೋ ತನಕ ಇರ್ಬೋದಲ್ಲ ಅಂತ ಕರೀತಾರೆ. ಆಗ ಶ್ರೀರಾಮ ಹೇಳ್ತಾನೆ, ನಾನು ಆ ರೀತಿ ಬರುವಂಗಿಲ್ಲ, ಲಕ್ಷ್ಮಣನು ಬರಲ್ಲ, ಬೇಕಾದ್ರೆ ನೀವು ಇಷ್ಟಪಟ್ರೆ ಸೀತೆನ ಕರ್ಕೊಂಡೋಗಿ ಸಾಯಂಕಾಲದಕ್ಕೆ ವಾಪಸ್ ಕಳಿಸ್ಬಿಡಿ ಅಂತ. ಆಯ್ತು ಅಂತ ಹೇಳಿ ಆ ಜನ, ಅದು ತರಗೆಲೆ ಊರು ಅಂತ ಆದ್ರೆ ಸರ್, ತರಗೆಲೆ ಗ್ರಾಮ, ಆ ತರಗೆಲೆ ಗ್ರಾಮದ ಜನ ಸೀತೆಯನ್ನ ಕರ್ಕೊಂಡೋಗಿ ಅವಳು ಬೇಕಾದಂಗೆ ಉಪಚಾರ ಮಾಡಿ ಹೊಸ ಸೀರೆ ಉಡಿಸಿ ಹೊಸ ರವಕೆ ತೊಡಿಸಿ ಆಮೇಲೆ ಅವ್ಳು ಬೇಕಾದಂಗೆ ಹೂ ಹಣ್ಣು ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅಭಿಮಾನದಿಂದ ಕರ್ಕೊಂಡು ಬಂದು ಶ್ರೀರಾಮನ ಹತ್ರಕ್ಕೆ ಬಿಡ್ತಾರೆ. ಆಗ ಸೀತಾದೇವಿಯನ್ನ ಇವ್ರು ಕರ್ಕೊಂಡು ಬಂದ್ಬಿಟ್ಟಾಗ ರಾಮನಿಗೂ ಕೂಡ ತುಂಬಾ ಸಂತೋಷ ಆಯ್ತದೆ. ಆವಾಗ ಅವಳು ಹೇಳ್ತಾಳೆ, ಸೀತೆ ಹೇಳ್ತಾಳೆ, ನೋಡ್ರಿ, ನಾನು ನಮ್ಮ ತಾಯಿ ಊರಿಗೆ ಹೋದಿಗಿದ್ದಲ್ಲ ಮಿಥಿಲೆ, ಆ ಮಿಥಿಲೆಗೂ ಈ ತರಗೆಲೆವರೆಗೂ ಏನೇನು ವ್ಯತ್ಯಾಸ ಇಲ್ಲ ಕಣ್ರಿ. ಆ ಊರಿನ ಜನ ನನ್ನನ್ನು ಅಷ್ಟು ಅಭಿಮಾನದಿಂದ ಅಷ್ಟು ಪ್ರೀತಿಯಿಂದ ನನ್ನನ್ನು ನಡೆಸ್ಕೊಂಡ್ರು. ಅವರು ಆ ಪ್ರೀತಿಯನ್ನು ನೆನ್ಕೊಂಡ್ರೆ ನನಗೆ ಮಿಥಿಲೆಯಲ್ಲೇ ಇದ್ದನೇನೋ ಅನ್ನಿಸ್ಬಿಡ್ತು. ಅದು ನಿಜಕ್ಕೂ ತರಗೆಲೆ ಊರಲ್ಲ ಕಣ್ರಿ, ಅದು ಮಿಥಿಲೆ ಅಂತ ಹೇಳಿದ್ರು. ಅವತ್ತು ಸೀತೆ ಹೇಳಿದ ಮಿಥಿಲೆ ಎನ್ನುವ ಊರೇ ಇವತ್ತು ಮಿರಲೆ ಆಗಿದೆ.
0: ಸರ್, ಈಗ ತಮ್ಮ ಪಿರಿಯಾಪಟ್ಟಣದಲ್ಲಿ ಹಿಟ್ನೆ ಹೆಬ್ಬಾಗ್ಲು ಅನ್ನುವಂಥ ಒಂದು ಊರಿದೆ, ಅದು ಪಿರಿಯಾಪಟ್ಟಣ ಕಾಳಗಕ್ಕೂ ಅದಕ್ಕೂ ಒಂದು ತಳುಕು ಹಾಕೊಂಡಿದೆ, ಅದ್ರ ಬಗ್ಗೆ ಒಂದಷ್ಟು ಹೇಳಿ ಸರ್.
1: ಮೈಸೂರು ವೀರರಾಜನಿಗೂ ಪಿರಿಯಾಪಟ್ಟಣದ ಅರಸನಿಗೂ ಭಾರಿ ಯುದ್ಧ ನಡೀತು. ಆ ಯುದ್ಧವನ್ನ ಪಿರಿಯಾಪಟ್ಟಣದ ಚಂಗಾಳ್ವರು ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ರು ಕೂಡ ಮೈಸೂರು ಅರಸರನ್ನ ಎದುರಿಸೋದಕ್ಕೆ ಅವ್ರಿಗೆ ಕಷ್ಟ ಆಯ್ತಿತ್ತು. ಅಂತ ಸಂದರ್ಭದಲ್ಲಿ ಮೈಸೂರಿನ ಸೈನ್ಯ ಕಿತ್ತೂರನ್ನ ದಾಟ್ಕೊಂಡು ಹತ್ತಿಗೋಡು ಕಡೆಯಿಂದ ಬೆಟ್ಟದಪುರಕ್ಕೆ ಬಂದು ಅಲ್ಲಿಂದ ಪಿರಿಯಾಪಟ್ಟಣ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಆಗ ಅಲ್ಲಿ ಬರುವಾಗ ದಾರಿಯಲ್ಲಿ ಪಿರಿಯಾಪಟ್ಟಣದ ಸೈನಿಕರಿಗೋಸ್ಕರ ಅಲ್ಲಿನ ಹೆಂಗಸರು ಅವ್ರು ಎಷ್ಟೊತ್ತು ಬರ್ತಾರೆ ಅನ್ಕತ್ತೇನೋ, ಊರಿನೊಳಗೆ ಬರಕ್ಕಾಗುತ್ತೋ ಇಲ್ವೋ, ಅದರಿಂದ ಬೇಗ ನಮ್ಮ ಸೈನಿಕರಿಗೆಲ್ಲ ಬೇಕಾದಷ್ಟು ಅಡಿಗೆ ಮಾಡ್ಬಿಡೋಣ ಅಂತ ಹೇಳಿ ಹಿಟ್ಟಿನ ಮುದ್ದೆ ಮಾಡಿ ಮಾಡಿ ಹಿಟ್ಟಿನ ಮುದ್ದೆ ಕಟ್ಟಿ ಕಟ್ಟಿ ಕಟ್ಟಿ ಒಂದು ಪಂಚೆ ಹಾಸ್ಬಿಟ್ಟು ರಾಶಿ ರಾಶಿ ರಾಶಿ ಹಿಟ್ಟಿನ ಮುದ್ದೆಗಳನ್ನ ಇಟ್ಟಿದ್ರು. ಆದ್ರೆ ಅಷ್ಟೊತ್ತಿಗೆ ಚಂಗಾಳ್ವರು ಬರುವುದು ಬದಲು ಮೈಸೂರಿನ ಸೈನ್ಯ ನುಗ್ಬಿಡ್ತು. ಮೈಸೂರಿನ ಸೈನ್ಯ ನುಗ್ಗಿದ್ದನ್ನ ನೋಡಿದ ತಕ್ಷಣ ಹೆಂಗಸರಿಗೆಲ್ಲ ಕೋಪವೋ ಕೋಪ, ತಕ್ಷಣ ಬಿಸಿ ಬಿಸಿ ಮುದ್ದೆಗಳನ್ನ ತಗೊಂಡು ಅವ್ರ ಮಕಕ್ ಮಕಕ್ಕೆ ಅಪ್ಪಳಿಸ್ತು. ಆ ಮಕಕ್ ಮಕಕ್ ಅಪ್ಪಳಿಸ್ದಾಗ ಅವ್ರ ಕಣ್ಣು ಬಿಡಕ್ ಆಗ್ದೇನೆ, ಉಸಿರಾಡಕ್ ಆಗ್ದೇನೆ, ಬಾಯಿ ಬಿಡಕ್ ಆಗ್ದೇನೆ ಓಡ್ಬಿಟ್ರು. ಹೀಗೆ ಹಿಟ್ಟಿನ ಮುದ್ದೆಯ ಮೂಲಕ ಹೆಬ್ಬಾಗ್ಲಲ್ಲಿ ತಡೆದು ಓಡಿಸಿದ್ರಿಂದ ಆ ಊರಿನ ಹೆಬ್ಬಾಗಿಲಲ್ಲಿ ಈ ಹಿಟ್ಟಿನ ಮುದ್ದೆ ಯುದ್ಧ ನಡೀತಲ್ಲ, ಅದಕ್ಕೋಸ್ಕರ ಆ ಊರಿಗೆ ಹಿಟ್ಟಿನ ಹೆಬ್ಬಾಗಿಲ್ಲ ಅಂತ ಹೆಸರಾಗಿ.
0: ಅಂದ್ರೆ ಒಂದು ಸೈನ್ಯವನ್ನ ತಡೆದಂತಹ ವೀರ ನಾರಿಯರು ಅವರು,
1: ವೀರ ನಾರಿಯರ ವೀರ ನಾರಿಯರ ಹೋರಾಟದ ಪ್ರತೀಕವಾಗಿ ಆ ಊರಿಗೆ ಹಿಟ್ಟಿನ ಹೆಬ್ಬಾಗಿಲ್ಲ ಅಂತ ಹೆಸರಾಯ್ತು. ಇನ್ನೊಂದು ಹೇಳಬೇಕು ಅಂದ್ರೆ ಶ್ರೀರಾಮ ವನವಾಸ ಮಾಡ್ತಾ ಇರುವಾಗ ಕೊಡಗಿನ ಅನೇಕ ಭಾಗಗಳಲ್ಲಿ ಬರ್ತಾ ಇದ್ದ. ಬರ್ತಾ ಇರುವಾಗ ಅಲ್ಲೇನಾಯ್ತು ಅಂತ ಹೇಳಿದ್ರೆ ಆ ದಶರಥ ತೀರ್ಕೊಂಡ ವಿಚಾರ ಅಲ್ಲಿ ಅವರು ವಿರಾಜಪೇಟೆ ಕಡೆಯಿಂದ ಬರ್ತಾ ಇರುವಾಗ ಶ್ರೀರಾಮನಿಗೆ ತಿಳಿತು. ಆಗ ರಾಮ ಲಕ್ಷ್ಮಣ ಸೀತೆ ದುಃಖ ತಪ್ತರಾಗಿ ಕಣ್ಣೀರ್ ಸುರಿಸ್ತು. ಆಗ ಅಲ್ಲಿನ ಕೊಡಗಿನ ಜನರೆಲ್ಲ ಅವ್ರನ್ನ ಸಮಾಧಾನ ಪಡಿಸಿ ದುಃಖಿಸ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಈಗಂತೂ ನೀವು ಅಯೋಧ್ಯೆಗೆ ಹೋಗಿ ನಿಮ್ ತಂದೆ ದರ್ಶನ ಮಾಡಕ್ ಆಗಲ್ಲ, ಯಾವ ಸಂಸ್ಕಾರದಲ್ಲಿ ಭಾಗವಹಿಸಕ್ ಆಗಲ್ಲ, ಕೊನೆ ಪಕ್ಷ ತಿಥಿಯನ್ನಾದ್ರೂ ಮಾಡಿ, ಈಗ ಏನೇನ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಬೇಕಾದಂತ ವಸ್ತುಗಳನ್ನೆಲ್ಲ ಹೊಂದಿಸ್ಕೊಟ್ರು. ಅವಾಗ ರಾಮ ಬೇರೆ ಕಡೆ ಹೋಗಿ ನಾವು ತಿಥಿಯನ್ನ ಮಾಡೋಣ, ನಮ್ಮ ದುಃಖ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಹೇಳಿ ಮುಂದೆ ಮುಂದೆ ಮುಂದೆ ಬಂದ್ರು. ಬಂದಾಗ ಅಲ್ಲಿ ಕಲ್ಲು ಬೆಟ್ಟ ಆಯ್ತು. ಆ ಕಲ್ಲು ಬೆಟ್ಟದಲ್ಲಿ ಹತ್ತಿ ಅಲ್ಲಿ ದಶರಥೇಶ್ವರನ ಹೆಸರಿನಲ್ಲಿ ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅಡುಗೆಯನ್ನ ಮಾಡೋದಕ್ಕೆ ಹೋದಾಗ ಅಕ್ಕಿಯ ಚೀಲವನ್ನೇ ಮರೆತು ಬಂದಿದ್ರು. ಆದ್ರೆ ಇದ್ದ ಸ್ವಲ್ಪ ಅಕ್ಕಿನ ಬಳಸ್ಕೊಂಡು ಅಡುಗೆ ಮಾಡಿ ಅಲ್ಲಿ ಬಂದಿದ್ದವ್ರಿಗೆಲ್ಲ ಭೋಜನವನ್ನ ಕೊಟ್ಟು ಅವರು ಸಂತೃಪ್ತಿ ಪಡಿಸ್ರು. ಹಾಗಾಗಿ ಆ ಪ್ರಿಯಾಪಟ್ಟಣದ ಬಳಿ ಇರುವಂತ ಈ ಬೆಟ್ಟ ಇದೆಯಲ್ಲ, ಇದನ್ನ ಜೇನ್ಕಲ್ ಬೆಟ್ಟ ಅಂತ ಹೇಳ್ತಾರೆ. ಆ ಬೆಟ್ಟದಲ್ಲಿ ಶ್ರೀರಾಮ ತನ್ನ ತಂದೆಗೆ ತಿಥಿಯನ್ನ ಮಾಡಿದ್ರಿಂದ, ಅದು ದಶರಥೇಶ್ವರ ದೇವಾಲಯ ಅಲ್ಲಿರೋದ್ರಿಂದ ಆ ಬೆಟ್ಟ ಮಾಕಲ್ಲಯ್ಯನ ಬೆಟ್ಟ ಅಂತ. ಅಂದ್ರೆ ಅಲ್ಲಿ ಇನ್ನೊಂದು ಸ್ವಲ್ಪ ಕತೆ ಮುಂದುವರಿತದೆ. ರಾಮ ಸೀತೆ ಲಕ್ಷ್ಮಣ ಮೂವರು ಅಲ್ಲಿರುವಾಗ ಆಕಸ್ಮಿಕವಾಗಿ ರಾವಣ ಜಿಂಕೆಯಾಗಿ ಬಂದು ರಾಮ ಲಕ್ಷ್ಮಣ ಇಬ್ಬರನ್ನು ಕರೆಸ್ಕೊಂಡ್ ಬಿಡ್ತಾನೆ. ಆಗ ಸೀತೆ ಒಬ್ಳೆ ಇದ್ದಂತ ಸಂದರ್ಭದಲ್ಲಿ ಆ ರಾವಣ ಅಲ್ಲಿ ಬರ್ತಾನೆ. ಬಂದಾಗ ಅವಳು ಹೇಳಿರ್ತಾನೆ ಲಕ್ಷ್ಮಣ, ಈ ಕೆರೆಯನ್ನ ದಾಟ ಹೋಗ್ಬಿಡಿ ಅಂತ ಹೇಳಿದ್ರೆ ವಿಧಿ ಇಲ್ದೇನೆ ಓ ಋಷಿಗಳು ಇದು ಭಿಕ್ಷ ಬೇಡ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ದಾಟ್ಬಿಡ್ತಾಳೆ. ದಾಟದ ತಕ್ಷಣ ರಾವಣ ತನ್ನ ನಿಜವಾದ ಆಕಾರವನ್ನ ತಾಳ್ಕೊಂಡು ಅವಳನ್ನ ಎತ್ಕೊಂಡು ಹೋಯ್ತಾನೆ. ಆಗ ಮಾವ ಇಲ್ಲಿದ್ದಾನಲ್ಲ ದಶರಥೇಶ್ವರ, ಅವನು ಬೇಕ್ ಬೇಕಾದ ಸಂದರ್ಭದಲ್ಲೆಲ್ಲ ರಾಮನ ಕೈಲಿ ಸೀತೆ ಕೈಲೆಲ್ಲ ಮಾತಾಡ್ತಿರ್ತಾನೆ. ಅವಾಗ ಆ ಕಲ್ಲು ಹೇಳ್ತದೆ, ಏ ಹೋಗ್ಬೇಡ ಹೋಗ್ಬೇಡ ಅವನ್ ಕಳ್ಳ ಅವನ್ ಕಳ್ಳ ಅಂತ ಹೇಳಿದ್ರೆ ಇವಳು ಕೇಳಿದೇನೆ ಬಂದಿದ್ರಿಂದ ರಾವಣ ಅವಳನ್ನ ಅಪಹರಿಸ್ಕೊಂಡು ಹೋಯ್ತಾರ. ಅವಾಗ ಮಾವ ಮಾವ ಮಾವ ಮಾವ ಅಂತ ಕೂಕೋತಾಳೆ. ಕೂಕೊಂಡ್ರೆ ಏನ್ ಮಾಡೋದು, ಮಾತಾಡೋದಿಲ್ಲ. ಮಾವ ಕಲ್ಲಾದ ಮಾವ ಕಲ್ಲಾದ ಮಾವ ಕಲ್ಲಾದ ಅಂತ ಹೇಳ್ತಾಳೆ. ಅದರಿಂದ ಅದು ಮಾವ ಕಲ್ಲಯ್ಯನ ಬೆಟ್ಟ, ಮಾ ಕಲ್ಲಯ್ಯನ ಬೆಟ್ಟ ಪ್ರಿಯಾಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿ.
0: ಕೇಳುಗರೆ, ಇದುವರೆಗೆ ಪ್ರಿಯಾಪಟ್ಟಣ ಹಾಗೂ ಕೆ ಆರ್ ನಗರದ ಮಿರ್ಲೆ ಹಾಗೂ ಮಾಕಲ್ಲಯ್ಯನ ಬೆಟ್ಟವನ್ನು ಕುರಿತಂತೆ ಮಾತನಾಡಿದಂಥವರು ನಾಡಿನ ಖ್ಯಾತ ಜಾನಪದ ವಿದ್ವಾಂಸರಾದಂತಹ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು. ಸರ್, ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು. ಈಗ ಒಂದು ಗೀತೆಯನ್ನು ಕೇಳೋಣ.

0: ಕೆಳಗರೆ ನೀವು ಇದೀಗ ಆಲಿಸಿದ ಗೀತೆ ಅನುರಾಗ ಸಂಗಮ ಚಿತ್ರದ್ದು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸುಧಾರಾಣಿ ಹಾಗೂ ಸಂಗಡಿಗರು. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಹಲೋ, ನಮಸ್ಕಾರ. ಹಲೋ, ಕೇಳಿದ್ರೆ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ದೂರವಾಣಿ ಮೂಲಕ ಸಂಪರ್ಕ ಮಾಡ್ತಾ ಇದ್ದೇವೆ. ವ್ಯತ್ಯಯ ಉಂಟಾಗಿದೆ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ.
1: ಕೃಷಿ ನಿರಂತರ,
0: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೇಳುಗರೆ, ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತಕೆಸಲಗೆರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೇಳಿ ಸರ್, ಇವತ್ತು ಯಾವ ಯಾವ ಊರುಗಳ ನಿಷ್ಪತ್ತಿಯನ್ನ ಕುರಿತಾಗಿ ತಾವು ಮಾತಾಡ್ತೀರಿ ಅನ್ನೋದನ್ನ?
3: ಈ ಮಂಡ್ಯ ತಾಲೂಕಿನಲ್ಲಿ ಇಲ್ಲಿ ಬಹು ಮುಖ್ಯವಾದಂತದ್ದು ಅಂದ್ರೆ, ಈಗ ಜೋಡಿ ಗ್ರಾಮಗಳು ಇರ್ತವೆ, ದೊಡ್ಡ ಮತ್ತು ಚಿಕ್ಕ ಎನ್ನುವಂತ ಹೆಸರುಗಳಲ್ಲಿ ಉಳಿದಿರುವಂತಹ ಹೆಸರುಗಳಲ್ಲಿ ಇರುವಂತಹ ಗ್ರಾಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೆಯದಾಗಿ ದೊಡ್ಡ ಕೊತ್ತಗೆರೆ ಮತ್ತು ಚಿಕ್ಕ ಕೊತ್ತಗೆರೆ, ದೊಡ್ಡ ಬಾಣಸವಾಡಿ ಮತ್ತು ಚಿಕ್ಕ ಬಾಣಸವಾಡಿ ಮತ್ತು ದೊಡ್ಡ ಗರುಡನಹಳ್ಳಿ, ಈ ಗ್ರಾಮಗಳ ಬಗ್ಗೆ ನಾನು ಮುಖ್ಯವಾಗಿ ಮಾತಾಡ್ತಾ ಇದ್ದೀನಿ. ಈಗ ನಾನು ಮಾತಾಡ್ತಾ ಇರುವಂತದ್ದು ದೊಡ್ಡ ಕೊತ್ತಗೆರೆ ಎನ್ನುವಂತ ಗ್ರಾಮದ ಬಗ್ಗೆ. ಸಾಮಾನ್ಯವಾಗಿ ಹಿಂದೆ ಪಾಳೆಗಾರರ ಆಳ್ವಿಕೆ ಇದ್ದಂತಹ ಸಂದರ್ಭಗಳಲ್ಲಿ ಈ ಗ್ರಾಮಗಳು ತಮ್ಮ ನಿಷ್ಪತ್ತಿಯನ್ನು ಪಡ್ಕೊಂಡಿದ್ದಾವೆ. ಈ ಗ್ರಾಮಗಳಲ್ಲಿ ಬಹುತೇಕ ಕೊತ್ವಾಲರು ಅಂತಂದ್ರೆ ಸೈನಿಕರು ಮತ್ತು ಸೈನ್ಯದ ಮುಖ್ಯಸ್ಥರುಗಳು ಈ ನೆಲೆಗೊಂಡಂತ ಈ ಗ್ರಾಮಗಳು. ಈ ಹಿನ್ನೆಲೆಯಲ್ಲಿ ಈ ಗ್ರಾಮಗಳನ್ನು ನಾವು ಆ ಹೆಸರಿನ ಹಿನ್ನೆಲೆಯಲ್ಲಿ ಕರೆಯುವಂತ ಒಂದು ಪ್ರಯತ್ನವನ್ನು ನಡೆಸಿದ್ದಾರೆ. ಇಲ್ಲಿ ಮೊದಲನೆಯದಾಗಿ ನಾನು ದೊಡ್ಡ ಕೊತ್ತಗೆರೆ ಎನ್ನುವಂತ ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಗ್ರಾಮ ಮಂಡ್ಯ ತಾಲೂಕು ಕೇಂದ್ರದ ಉತ್ತರ ದಿಕ್ಕಿಗೆ 22 ಕಿಲೋಮೀಟರ್ ದೂರದಿದೆ. ಭೌಗೋಳಿಕವಾಗಿ 823.24 ಹೆಕ್ಟರ್ ಪ್ರದೇಶವಂತೆ. ಈ ಊರಿಗೆ ಕೊತ್ವಾಲ ಎಂಬ ಹೆಸರು ಬರೋದಕ್ಕೆ ಕೂಡ ಮುಖ್ಯವಾಗಿ ಈ ಗ್ರಾಮದಲ್ಲಿ ಕೊತ್ವಾಲರು ಅಂದ್ರೆ ಸೇನೆಯ ಗುಂಪು ಈ ಗ್ರಾಮದಲ್ಲಿ ಇತ್ತು ಎನ್ನುವಂತ ಹೇಳ್ತಾರೆ. ಬಟ್ ಯಾವ ಮಹಾರಾಜರ ಕಾಲದ ಸೇನೆ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಗ್ರಾಮದಲ್ಲಿ ಮಾಹಿತಿ ನಮ್ಗೆ ದೊರಕುವುದಿಲ್ಲ. ಇವರೆಲ್ಲ ಸೇರಿ ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಮತ್ತೆ ಗ್ರಾಮವನ್ನ ಸುಸಜ್ಜ ರೀತಿಯಲ್ಲಿ ಕಟ್ಟಿದ್ರು ಎನ್ನುವ ಕಾರಣಕ್ಕಾಗಿ ಇವರನ್ನ ಕೊತ್ವಾಲರ ಊರು ಅನ್ನುವಂತ ಕರಿತಾ ಇದ್ರು. ಈ ಗ್ರಾಮದಲ್ಲಿ ಅನುಕೂಲಕ್ಕೆ ಬೇಕಾದಂತ ಒಂದು ಕೆರೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡ್ರು. ಈ ಕಾರಣಕ್ಕಾಗಿ ಈ ಗ್ರಾಮವನ್ನು ಕೊತ್ತಲಗೆರೆ ಅನ್ನುವಂತ ಕರೀತಾ ಇದ್ರು. ವಿಸ್ತಾರ ಪಡ್ಕೊಳ್ಳೋದ್ರಿಂದ ಈ ಪಕ್ಕದಲ್ಲೂ ಕೂಡ ಇನ್ನೊಂದು ಗ್ರಾಮದ ಬಗ್ಗೆ ಗುರುತಿಸುವುದಕ್ಕೆ ಮಾತಾಡೋದಾದ್ರೆ, ಈ ಗ್ರಾಮವನ್ನ ದೊಡ್ಡ ವಿಸ್ತಾರವಾಗಿ ಬೆಳೆದಿದ್ದರಿಂದಾಗಿ ದೊಡ್ಡ ಕೊತ್ತಗೆರೆ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ದಾರೆ. ಈ ಮೊದಲಾಗಿ ಕೊತ್ವಾಲ ಕೆರೆ ಅನ್ನುವಂಥದ್ದು ಕೊತ್ತಲಗೆರೆ ಆಯ್ತು. ಕೊತ್ತಗೆರೆ ಎನ್ನುವಂತಹದ್ದು ನಂತರದಲ್ಲಿ ದೊಡ್ಡ ಕೊತ್ತಗೆರೆ ಅಂತ ಹೆಸರಿನಿಂದ ಪಡ್ಕೊಂಡಿತ್ತು. ಈ ಗ್ರಾಮದಲ್ಲಿ ಅಂಜನೇಯ, ಬೋರಪ್ಪ ಮತ್ತು ಮಾರಮ್ಮ ಮತ್ತು ಕೊತ್ತಲದಮ್ಮ, ಮಂಚಮ್ಮ, ಮಾಸ್ತಮ್ಮ ಮತ್ತು ಚಿಕ್ಕಮ್ಮ, ಒಳಗೆರಮ್ಮ ದೇವಾಲಯಗಳಿವೆ. ಆಂಜನೇಯ, ಬೋರಪ್ಪ ಮತ್ತು ದೇವಾಲಯಗಳ ಮುಂದೆ ಗರುಡಗಂಬಗಳಿವೆ. ಈಗಲೂ ಕೂಡ ಈ ಗ್ರಾಮದಲ್ಲಿ ಸಾಕಷ್ಟು ಪೂಜಾ ಕಾರ್ಯಗಳು ಮತ್ತು ನಡೀತವೆ. ಈ ನಂತರದಲ್ಲಿ ಚಿಕ್ಕ ಕೊತ್ತಗೆರೆ ಬಗ್ಗೆ ನಾನು ಮಾತಾಡ್ತಾ ಇದ್ರೆ, ಈ ಗ್ರಾಮವು ಕೂಡ ಈ ದೊಡ್ಡ ಕೊತ್ತಗೆರೆ ಗ್ರಾಮದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 24 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮಕ್ಕೆ ಭೌಗೋಳಿಕವಾಗಿ ವಿಸ್ತೀರ್ಣ 520 ಹೆಕ್ಟರ್ ಪ್ರದೇಶ, ಸಾಗುವಳಿಯಾಗಿ 251.25 ಹೆಕ್ಟರ್, ನೀರಾವರಿಯಾಗಿ 22.79 ಹೆಕ್ಟರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಹಿಂದೆ ಹೇಳದಂತೆ ದೊಡ್ಡ ಕೊತ್ತಗೆರೆ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದಲ್ಲಿ ದೊಡ್ಡ ಕೊತ್ತಗೆರೆಯಿಂದ ಬಹು ಜನರು ಕಾರಣಾಂತರಗಳಿಂದಾಗಿ ಮತ್ತು ವೈಷಮ್ಯಗಳಿಂದಾಗಿಯೋ ಮತ್ತು ಪ್ರಾಕೃತಿಕ ಹಿನ್ನೆಲೆಯಿಂದಾಗಿಯೋ ಕಾರಣದಿಂದಾಗಿ ವಲಸೆ ಬಂದವರು ಈ ಗ್ರಾಮದಲ್ಲಿ ನೆಲೆ. ಈ ಗ್ರಾಮದಲ್ಲಿ ಚಿಕ್ಕ ಕೆರೆಯೊಂದನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಎಲ್ಲರೂ ಈ ಗ್ರಾಮಕ್ಕೆ ಬಂದವರು ಕೂಡ ಕೊತ್ತವಾಲರುಗಳೇ, ಅಂದ್ರೆ ಸೇನೆಯಲ್ಲಿರುವಂತಹ ಮುಖ್ಯಸ್ಥರು ಮತ್ತೆ ಅವರ ಬೆಂಬಲಿಗರು ಕೂಡ ಈ ಗ್ರಾಮಕ್ಕೆ ವಲಸೆ ಬಂದಿದ್ದರಿಂದಾಗಿ ಈ ಗ್ರಾಮವನ್ನು ಚಿಕ್ಕ ಕೊತ್ತವಾಲರ ಕೆರೆ ಅನ್ನುವಂಥದ್ದು ಕರೀತಾರೆ. ಈ ಕೊತ್ತವಾಲರ ಕೆರೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದರಿಂದ ಈ ಕಾರಣಕ್ಕಾಗಿ ಚಿಕ್ಕ ಕೊತ್ತಗೆರೆ ಎಂಬುದಾಗಿದೆ. ಈ ಕಾರಣಕ್ಕಾಗಿ ಈ ಗ್ರಾಮಕ್ಕೆ ಮುಖ್ಯವಾಗಿ ಚಿಕ್ಕ ಉಪ್ಪರಕ್ಕನಹಳ್ಳಿ ಅನ್ನುವಂಥದ್ದು ಕೂಡ ಸೇರ್ಪಡೆಯಾಗಿದೆ ಎನ್ನುವಂಥದ್ದು ಕಂಡು ಬರ್ತದೆ. ಈ ಗ್ರಾಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಬಸರಾಳು ಜಿಲ್ಲಾ ಪಂಚಾಯತಿ, ಚಂದಗಾರು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಅಲ್ಲದೆ ಈ ಗ್ರಾಮದಲ್ಲಿ ಈಶ್ವರನ ಗುಡಿ, ಪಟ್ಟದಮ್ಮ, ಮಾರಮ್ಮ ಹಾಗೂ ಬಸವೇಶ್ವರನ ಗುಡಿಗಳಿವೆ. ವರ್ಷಕ್ಕೊಮ್ಮೆ ಪಟ್ಟದಮ್ಮನ ಹಬ್ಬವನ್ನು ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ಮಾದರಿಯಲ್ಲಿ ನಾವು ಮುಂದುವರಿಯುವುದಾದರೆ ದೊಡ್ಡ ಬಾಣಸವಾಡಿ ಎನ್ನುವಂಥ ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಗ್ರಾಮ ಕೂಡ ಬಹುತೇಕವಾಗಿ ಮಂಡ್ಯ ಜಿಲ್ಲೆಯ ಗ್ರಾಮಗಳು ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರದಲ್ಲಿ ಸಾಕಷ್ಟು ಜನರು ಅಲ್ಲಿಂದ ವಲಸೆ ಬರುವಂತಹ ಪ್ರಕ್ರಿಯೆ ನಡೀತದೆ. ನಂತರದಲ್ಲೂ ಕೂಡ ಸಾಕಷ್ಟು ದೌರ್ಜನ್ಯಗಳು ನಡೀತದೆ. ಆ ದೌರ್ಜನ್ಯದಿಂದ ಬೆದರಿ ಬಂದವರು ಸಾಕಷ್ಟು ಜನ ಈ ಮಂಡ್ಯ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡುತ್ತಾರೆ, ದೊಡ್ಡ ಬಾಣಸವಾಡಿ ಮತ್ತು ಚಿಕ್ಕ ಬಾಣಸವಾಡಿ ಎರಡು ಗ್ರಾಮಗಳು ಕೂಡ ಅಂಥದೇ ಹಿನ್ನೆಲೆಯಲ್ಲಿ ವಲಸೆ ಬಂದವರು ಇಡೀ ಗ್ರಾಮದಲ್ಲಿ ನೆಲೆಗೊಂಡರು ಅನ್ನುವಂತಹದ್ದು ನಾವು ಮುಂದಿನ ವಿಚಾರದಲ್ಲಿ ನೋಡ್ತಾ ಇದ್ದೀವಿ. ಈಗ ದೊಡ್ಡ ಬಾಣಸವಾಡಿ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 12 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 291.72 ಎಕರೆ ಪ್ರದೇಶ ಹೊಂದಿದೆ. ಸಾಗುವಳಿಯಾಗಿ 221.39 ಎಕರೆ ಪ್ರದೇಶ, 177.15 ಎಕರೆ ಪ್ರದೇಶ ನೀರಾವರಿ ಪ್ರದೇಶ ಹೊಂದಿದೆ. ನಾನು ಮೊದಲೇ ಹೇಳಿದ ಹಾಗೆ ವಿಜಯನಗರ ಪತನಗೊಂಡ ನಂತರ ಮಂಡ್ಯ ಜಿಲ್ಲೆಯ ಬಹುತೇಕ ಗ್ರಾಮಗಳಿಗೆ ಓಡಿ ಬಂದವರಲ್ಲಿ ಈ ಊರನ್ನು ಕೂಡ ಕಟ್ಟಿದವರು ಎನ್ನುವಂತ ಮಾಹಿತಿ ತಿಳಿದುಬರುತ್ತದೆ. ಇಲ್ಲಿ ಇದೇ ರೀತಿಯಲ್ಲಿ ಸಿದ್ದೇಶ್ವರನ ಆರಾಧಕರಾಗಿರುವ ದೊಡ್ಡ ಬಾಣಸವಾಡಿಗೆ ಬಂದವರು ನೆಲೆಗೊಳ್ಳುತ್ತಾರೆ. ಇಲ್ಲಿ ಗ್ರಾಮವನ್ನು ತರಗು ಗುಡಿಸಿ ಮನೆ ಕಟ್ಟಿದವರು ನಂತರವಾಗಿ ಊರಾಗಿ ಬೆಳೆಯಿತು ಎನ್ನುವಂತ ಮಾಹಿತಿ ತಿಳಿದುಬರುತ್ತದೆ. ಈ ಗ್ರಾಮಕ್ಕೆ ಬಂದಂತ ವ್ಯಕ್ತಿಗಳಲ್ಲಿ ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯದ ಸೇನೆಯಲ್ಲಿ ಒಬ್ಬ ಬಾಣಸಿಗನಾಗಿದ್ದನು ಎನ್ನುವ ಅಂಶ ತಿಳಿದು ಬರುತ್ತದೆ. ಈ ಬಾಣಸಿಗ ಇಲ್ಲಿಗೆ ಬಂದು ನೆಲೆಸಿದ್ದರಿಂದಾಗಿ ಬಾಣಸ ಮತ್ತೆ ಅಂದ್ರೆ ಅಡಿಗೆ ಮಾಡುವವನು ಅನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಬಾಣಸ ಅನ್ನುವನು ವಾಸ ಮಾಡಲು ಈ ಮನೆಗಳನ್ನು ಕಟ್ಟಿಕೊಂಡು ಒಂದು ಗುಂಪನ್ನು ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ಇದನ್ನು ವಾಡಿ ಎನ್ನುವಂತಹ ಅರ್ಥದಲ್ಲಿ ಕರೀತೇವೆ. ಈ ಕಾರಣಕ್ಕಾಗಿ ಬಾಣಸಿಗನು ಇಲ್ಲಿ ನೆಲೆಸಿದ ಹಿನ್ನೆಲೆಯಲ್ಲಿ ಈ ಗ್ರಾಮವನ್ನು ಬಾಣಸವಾಡಿ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ದಾರೆ. ಇದೇ ರೀತಿಯಲ್ಲಿ ಈ ಗ್ರಾಮದಲ್ಲಿ ವಿಶೇಷವಾಗಿ ನಾವು ಕಂಡುಬರುವಂತಹದ್ದು ಏನಪ್ಪಾ ಅಂದ್ರೆ ಗಂಗರು ಮತ್ತು ಚೋಳರ ಕಾಲದ ಸೋಮೇಶ್ವರ ದೇವಾಲಯ ಇದೆ. ಇಲ್ಲಿ 4 ವೀರಗಲ್ಲುಗಳು 2 ಹುಬ್ಬು ಶಿಲ್ಪಗಳಿವೆ. ಬೃಂದಾವನ, ಪಟಲದಮ್ಮ, ಚೌಡೇಶ್ವರಿ, ಅರಿಶಿನರ ಉಚ್ಚಮ್ಮ ಸೇರಿದಂತೆ 2 ಮಾರಿಗುಡಿಗಳು ಈ ಗ್ರಾಮದಲ್ಲಿವೆ. ಸೋಮೇಶ್ವರ ದೇವಾಲಯ ಅದೇ ದೇಗುಲದಲ್ಲಿ ಗರ್ಭಗೃಹ, ಅಸ್ಕನಾಶಿ, ನವರಂಗ, 4 ಶಿಲಾಕಂಬಗಳಿಂದ ಕೂಡಿದ ಒಳಾಂಗಣವಾಗಿದೆ. ಶಿವಲಿಂಗ, ನಂದಿ ಜೊತೆಗೆ ವೀರಭದ್ರ, ಗಣೇಶ, ನಾಗಪರಿವಾರದ ದೇವತೆಗಳು ಈ ಉಬ್ಬು ಶಿಲ್ಪದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಗ್ರಾಮದ ವಿಶೇಷವಾಗಿ ಹೇಳಬೇಕು ಅಂದ್ರೆ ಸಾಂಸ್ಕೃತಿಕ ಲೋಕದ ಅಧಿಕಾರರು ಎನ್ನುವಂತ ಹೆಸರಾಗಿರುವಂತಹ ಮಂಡ್ಯ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳಲ್ಲಿ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡರು ಕೂಡ ಇದೇ ಗ್ರಾಮದವರು ಅನ್ನುವಂತ ತಿಳಿದು ಬರ್ತದೆ. ಇವರು ಮಂಡ್ಯ PES ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದವರು. ಇವರು ಕಟ್ಟಿ ಬೆಳೆಸಿದಂತಹ ಗೆಳೆಯರ ಬಳಗ, ಜನಧನಿ, ಸಾಂಸ್ಕೃತಿಕ ಟ್ರಸ್ಟ್ ಮತ್ತು ಕರ್ನಾಟಕ ಸಂಘಗಳಲ್ಲಿ ಸಾಕಷ್ಟು ಕಲಾವಿದರು ಮತ್ತು ಸಾಹಿತಿಗಳನ್ನು ಹುಟ್ಟು ಹಾಕಿದವರು. ಈಗಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಸಾಂಸ್ಕೃತಿಕವಾಗಿ ಸಾಕಷ್ಟು ಹೆಸರನ್ನು ಮಾಡಿದವರಾಗಿದ್ದಾರೆ. ಇವರು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದಾರೆ. ಇವರು ಸಾಹಿತ್ಯಾತ್ಮಕ ಸೇವೆಯನ್ನು ಪರಿಗಣಿಸಿದ ಸರ್ಕಾರ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಲ್ಲದೆ ಜಯಪ್ರಕಾಶ್ ಗೌಡರು ಗ್ರಾಮದಲ್ಲಿ ಕುಡಿತಕ್ಕೆ ಬಲಿದಾಗುವಂತಹ ಯುವಕರನ್ನು ಗುರುತಿಸಿ ಅವರಿಗೆ ತಿಳಿಹೇಳುವ ಮೂಲಕ ಒಂದು ಅಭಿಯಾನವನ್ನು ನಡೆಸಿದರು. ಸ್ವತಃ ತಾವೇ ಸತ್ಯಾಗ್ರಹ ನಡೆಸುವ ಮೂಲಕ ಗ್ರಾಮದ ಯುವಕರನ್ನು ಸುಸ್ಥಿತಿಯ ಹಾದಿಗೆ ತರುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದವರು ಎನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಈ ಅಲ್ಲದೆ ಈ ಗ್ರಾಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ, ಕೆರಗೋಡು ಜಿಲ್ಲಾ ಪಂಚಾಯತಿ, ಹೊರೆಗೊಟ್ಟ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸೇರಿದ್ದಾಗಿದೆ. 2011 ಜನಗಣತಿ ಪ್ರಕಾರವಾಗಿ 1009 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯ. ವಿಶ್ವಕರ್ಮರು, ಲಿಂಗಾಯತರು, ಕ್ಷೌರಿಕರು, ಅಗಸರು, ಶ್ರೀವೈಷ್ಣವರು ಮತ್ತು ಪರಿಶಿಷ್ಟ ಜನಾಂಗದವರು ಈ ಗ್ರಾಮದಲ್ಲಿ ನೆರೆ ನಿಂತಿದ್ದಾರೆ ಎನ್ನುವಂತಹದ್ದು ಮಾಹಿತಿ ತಿಳಿದುಬರುತ್ತದೆ. ಹಾಗೆ ಮುಂದುವರಿದ ಭಾಗವಾಗಿ ನಾವು ಮಾತಾಡುವ ಹಾಗೆ ಆ ದೊಡ್ಡ ಬಾಣಸವಾಡಿಗೆ ಸಂಬಂಧಿಸಿದಂತೆಯೇ ನಾವು ಚಿಕ್ಕ ಬಾಣಸವಾಡಿ ಗ್ರಾಮವನ್ನು ಕೂಡ ನಾವು ಪರಿಚಯಿಸುವ ಕೆಲಸವನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಈಗ ಮಂಡ್ಯ ತಾಲೂಕು ಕೇಂದ್ರದಿಂದ ದಕ್ಷಿಣ ದಿಕ್ಕಿಗೆ 12 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಅಕ್ಕಪಕ್ಕದಲ್ಲಿ ಇರುವಂತಹ ಗ್ರಾಮಗಳು ಕೂಡ ಇವು ಜೋಡಿ ಗ್ರಾಮಗಳಾಗಿ ಗುರುತಿಸಿಕೊಂಡಿವೆ. ಭೌಗೋಳಿಕವಾಗಿ 198.16 ಎಕರೆ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 166.19 ಎಕರೆ ಪ್ರದೇಶ, ನೀರಾವರಿಯಾಗಿ 115.8 ಎಕರೆ ಪ್ರದೇಶವನ್ನು ಈ ಚಿಕ್ಕ ಬಾಣಸವಾಡಿ ಗ್ರಾಮ ಹೊಂದಿದೆ. ಈ ಗ್ರಾಮವು ಕೂಡ ವಿಜಯನಗರದಿಂದ ಓಡಿ ಬಂದಂತ ಅವರಿಗೆ ಮುಖ್ಯವಾಗಿ ನೆರೆಗೊಂಡರು ಅನ್ನುವಂತಹದ್ದು ಕೂಡ ಕಂಡು ಬರ್ತದೆ. ಈ ಹಿಂದೆ ಚಿಕ್ಕ ಕುಳ್ಳೆ ಲಿಂಗೇಗೌಡ ಗೌಡನ ಹಳ್ಳಿ ಎನ್ನುವಂತ ಕರಿತಾ ಇದ್ರು. ಚಿಕ್ಕ ಲಿಂಗೇಗೌಡನ ದೊಡ್ಡಿ ಎಂದು ಈ ಮೊದಲು ಕರಿತಾ ಇದ್ರು ಈ ಗ್ರಾಮಕ್ಕೆ. ದೊಡ್ಡ ಬಾಣಸವಾಡಿ ಸಮೀಪದಲ್ಲಿರುವ ಕಾರಣದಿಂದಾಗಿ ಚಿಕ್ಕ ಬಾಣಸವಾಡಿ ಎಂದು ಈ ಗ್ರಾಮವನ್ನು ಕರಿತಾ ಇದ್ದಾರೆ. ಚಿಕ್ಕ ಕುಳ್ಳಲಿಂಗೇಗೌಡನ ದೊಡ್ಡಿ ಎಂಬುದರ ಜೊತೆಗೆ ಚಿಕ್ಕ ಬಾಣಸವಾಡಿ ಎಂದು ಕರೆಯುವರು. ವಿಜಯನಗರದಿಂದ ಬಂದಂತ ಕುಟುಂಬವೊಂದರ ಹಿರಿಯ ಬಾಣಸಿಗ ಈ ಗ್ರಾಮದಲ್ಲಿ ಬಂದು ದೊಡ್ಡ ಬಾಣಸವಾಡಿ ನೆಲೆಸಿಕೊಂಡ ಮೇಲೆ ಈ ಗ್ರಾಮಕ್ಕೆ ಕೂಡ ಒಬ್ಬ ವಲಸೆ ಬಂದಂತ ವ್ಯಕ್ತಿ, ಅಂದ್ರೆ ಅಲ್ಲಿ ಕಿರಿಯವನು ವಲಸೆ ಬಂದ ಎನ್ನುವಂತದ್ದು ತಿಳಿದು ಬರ್ತದೆ. ಈತನ ಕಾರಣದಿಂದಾಗಿ ಈ ಗ್ರಾಮಕ್ಕೆ ಚಿಕ್ಕ ಬಾಣಸವಾಡಿ ಅಂತ ಕರೀತಾ ಇದ್ದಾರೆ. ಅಲ್ಲದೆ ವನ್ನನಾಯಕನಹಳ್ಳಿ ಮತ್ತು ಚಿಕ್ಕ ಬಾಣಸವಾಡಿಯನ್ನು ಅವಳಿ ಗ್ರಾಮ ಎಂದು ಸಹ ಈ ಗ್ರಾಮದಲ್ಲಿ ಕರೀತಾ ಇದ್ದಾರೆ. ಈ ಗ್ರಾಮದಲ್ಲಿ ಪಂಚಲಿಂಗೇಶ್ವರ ಮತ್ತು ಮಾರಮ್ಮ ದೇವಸ್ಥಾನಗಳು ಮತ್ತು ಈ ಗ್ರಾಮಗಳಲ್ಲಿವೆ. ಇಲ್ಲಿ ಪಂಚಲಿಂಗೇಶ್ವರ ಯುವಕ ಸಂಘ ಮತ್ತು ಶೋಭಾನೆ ಪದ ಹಾಡುವವರು ಕೂಡ ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಕೆರಗೋಡು ಜಿಲ್ಲಾ ಪಂಚಾಯತಿ, ಒಳಗೊಟ್ಟ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ. ಮುಂದಿನ ಗ್ರಾಮವಾಗಿ ನಾವು ಪ್ರಮುಖವಾಗಿ ಮಾತನಾಡೋದಾದ್ರೆ ಐತಿಹಾಸಿಕವಾಗಿ ಮತ್ತು ಮಹತ್ವವಾದಂತಹ ಹಿನ್ನೆಲೆಯುಳ್ಳಂತ ಮತ್ತು ಹೊಯ್ಸಳರ ಕಾಲದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದಂತಹ ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಗ್ರಾಮ ದೊಡ್ಡ ಗರುಡನಹಳ್ಳಿ ಅನ್ನುವಂತ ಗ್ರಾಮ. ಇದು ಮಂಡ್ಯ ತಾಲೂಕು ಕೇಂದ್ರದ ಉತ್ತರ ದಿಕ್ಕಿಗೆ 18 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1133.22 ಹೆಕ್ಟರ್ ಪ್ರದೇಶ, ಸಾಗುವಳಿಯಾಗಿ 716.27 ಹೆಕ್ಟರ್ ಪ್ರದೇಶ, ನೀರಾವರಿಯಾಗಿ 62.15 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಮೊದಲೇ ನಾನು ಹೇಳಿದಾಗೆ ಹೊಯ್ಸಳರ ಕಾಲದಲ್ಲಿ ರಾಜನಿಗೆ ಒದಗಬಹುದಾದ ಆಪತ್ತಿನ ಸಂದರ್ಭದಲ್ಲಿ ಹೋರಾಟ ಮಾಡಿ ರಕ್ಷಣೆ ನೀಡಲು ಇರುವಂತಹ ಒಂದು ತಂಡ, ಒಂದು ಸೇನೆಯ ತಂಡ. ಈ ತಂಡವನ್ನ ಗರುಡ ಅಂತ ಕರೀತಾರೆ. ಇವರನ್ನ ಅಂಗರಕ್ಷಕರು ಎಂದು ಗುರುತಿಸ್ತಾ ಇದ್ರು. ಈ ಅಂಗರಕ್ಷಕರ ಪಡೆ ಇವರನ್ನು ಗರುಡರು ಎಂದು ಕರೆಯಲಾಗ್ತಾ ಇತ್ತು. ಒಂದು ವೇಳೆ ತನ್ನ ಒಡೆಯನನ್ನು ರಕ್ಷಣೆ ಮಾಡಲು ತನ್ನಿಂದ ಸಾಧ್ಯವಾಗದ ಸಂದರ್ಭದಲ್ಲಿ ಈ ಗರುಡರು ತಮ್ಮ ಶಿರಶ್ಛೇದನ ಮಾಡಿಕೊಳ್ಳುವ ಮೂಲಕ ತನ್ನ ಸ್ವಾಮಿನಿಷ್ಠೆಯನ್ನು ಪ್ರದರ್ಶನ ಮಾಡುತ್ತಿದ್ದರು ಎನ್ನುವಂತ ಅಂಶ ಈ ಗ್ರಾಮದ ಅಸ್ತಿತ್ವದ ಹಿನ್ನೆಲೆಯಲ್ಲಿ ತಿಳಿದು ಬರುತ್ತದೆ. ಈ ಕಾರಣದಿಂದಾಗಿ ಗರುಡರು ಇದ್ದ ಹಳ್ಳಿ ಗರುಡರ ಹಳ್ಳಿ ಅನ್ನುವಂತಹದ್ದು ಹೀಗೆ ವಿಸ್ತಾರವಾಗಿ ಬೆಳೆದುದರಿಂದಾಗಿ ದೊಡ್ಡ ಗರುಡನ ಹಳ್ಳಿ ಅನ್ನುವಂತ ಹೆಸರನ್ನ ಪಡೆದುಕೊಂಡಿದೆ. ಈ ಗ್ರಾಮದ ಹಿನ್ನೆಲೆಯನ್ನು ಹಲವು ವಿಧಾನಗಳಿಂದ ನೋಡುವುದಾದರೆ ಮತ್ತೊಂದು ಅಭಿಪ್ರಾಯದ ಪ್ರಕಾರ ಗ್ರಾಮವಿದ್ದಲ್ಲಿ 2 ದೊಡ್ಡ ಆಲದ ಮರಗಳಿದ್ದವು, ಅಲ್ಲಿ 2 ದೊಡ್ಡ ಗರುಡಗಳು ಕೂಡ ವಾಸವಾಗಿದ್ದವು. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಕ್ಕೆ ದೊಡ್ಡ ಗರುಡನಹಳ್ಳಿ ಎನ್ನುವಂತ ಹೆಸರಾಗಿದೆ ಎನ್ನುವಂತ ತಿಳಿದು ಬರ್ತದೆ. ಅಲ್ಲದೆ ಇಲ್ಲಿಗೆ ಬಂದಂತ ಗ್ರಾಮದ ಜನರು ಕೂಡ ವಾಸ ಮಾಡಲು ಆರಂಭಿಸಿದರು. ಇವರೆಲ್ಲರೂ ಕೂಡ ತಿರುಮಲ ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡ್ರು. ಈ ದೇವಾಲಯದ ಮುಂದಿರುವ ದೊಡ್ಡ ಗರುಡ ಗಂಬದ ಮೇಲೆ ದೊಡ್ಡ ಗರುಡ ಒಂದು ಸದಾ ಕುಳಿತುಕೊಳ್ತಾ ಇತ್ತು. ಈ ಕಾರಣದಿಂದಾಗಿ ಗರುಡ ಒಂದು ಕಂಬದ ಮೇಲೆ ಕುಳಿತುಕೊಂಡ ಹಿನ್ನೆಲೆಯಲ್ಲಿ ಈ ಗ್ರಾಮವನ್ನು ದೊಡ್ಡ ಗರುಡನ ಹಳ್ಳಿ ಎಂದು ಕರೆಯಲಾಗಿದೆ ಎನ್ನುವಂತಹದ್ದನ್ನ ಈ ಗ್ರಾಮಸ್ಥರು ನಮಗೆ ಮಾಹಿತಿ ನೀಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಮುಂದುವರೆದ ಭಾಗವಾಗಿ ಶಾಸನಗಳು ಮತ್ತು ವೀರಗಲ್ಲುಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ ಗ್ರಾಮದಲ್ಲಿ ದೊರಕುವಂತಹ ಈ ಶಾಸನಗಳಲ್ಲಿ ಬೋರದೇವರ ಗುಡಿ ಸಮೀಪದಲ್ಲಿ ದೊರೆತಂತ ಕ್ರಿಸ್ತಶಕ 1207 ಶಾಸನದಲ್ಲಿ ಹೊಯ್ಸಳರ ದೊರೆ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯ ಕಾಲದಲ್ಲಿ ಲಿಂಗೇಗೌಡನ ಮಗ ವಿರುಪಣ್ಣ ಎಂಬುವನು ಗ್ರಾಮದಲ್ಲಿನ ಜಾನುವಾರುಗಳನ್ನು ಕದಿಯಲು ಬಂದಂತ ಕಳ್ಳರೊಡನೆ ಹೋರಾಟ ಮಾಡ್ತಾನೆ. ಈ ಹೋರಾಟದಲ್ಲಿ ಆತ ಪ್ರಾಣಾರ್ಪಣೆ ಮಾಡಿದನು ಎಂಬ ಅಂಶವನ್ನ ಈ ಶಾಸನ ತಿಳಿಸುತ್ತದೆ. ಅಲ್ಲದೆ ಮುಂದಿನ ಶಾಸನ ಬಗ್ಗೆ ಅಂದ್ರೆ ಗ್ರಾಮದಲ್ಲಿರುವ ಸೋಮೇಶ್ವರ ದೇವಾಲಯದ ಬಳಿ ಇರುವಂತಹ ಕ್ರಿಸ್ತಶಕ 1275 ಶಾಸನದಲ್ಲಿ ಹೊಯ್ಸಳ ದೊರೆ 3ನೇ ವೀರ ನರಸಿಂಹನ ಕಾಲದಲ್ಲಿ ನಡೆದಂತ ಒಂದು ಘಟನೆ ಇಲ್ಲಿ ಜಯಪತ್ರದ ಉಲ್ಲೇಖವಿದೆ. ಈ ಘಟನೆ ಜಯಪತ್ರ ಅಂತ ಒಂದು ಉಲ್ಲೇಖ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಪತ್ರದ ಪ್ರಕಾರವಾಗಿ ಮರಡಿಪುರ ಹಾಗೂ ಗರುಡನಹಳ್ಳಿ ಗ್ರಾಮಸ್ಥರ ನಡುವೆ ಗಡಿ ಸಮಸ್ಯೆ ಉಂಟಾಯಿತು. ಗರುಡನಹಳ್ಳಿ ಗ್ರಾಮದ ಕನ್ನಯ್ಯ ಎಂಬುವನು ಬಲಾತ್ಕಾರವಾಗಿ ಗಡಿಕಲ್ಲನ್ನು ನೆಟ್ಟಿರುವುದಾಗಿ ಮರಡಿಪುರದ ಗ್ರಾಮಸ್ಥರು ಹೊಯ್ಸಳರ ದೊರೆಗೆ ದೂರು ನೀಡಿದರು. ಹೊಯ್ಸಳರ ದೊರೆ ಕನ್ನಯ್ಯನನ್ನು ಕರೆಸಿ ವಿಚಾರಣೆ ಮಾಡಿದರು. ದೊರೆಗಳ ಮುಂದೆ ನಿಂತ ಕನ್ನಯ್ಯ, ನಾನು ಅಂತ ಅಪಪ್ರಚಾರ ಮಾಡಿದ ವ್ಯಕ್ತಿ ನಾನಲ್ಲ, ನಾನು ಬೇಕಾದರೆ ನಾನು ಅಂಗೈಯಲ್ಲಿ ಬೆಂಕಿಯನ್ನಿಡಿದು ನಾನು ನಿಮ್ಮ ಮುಂದೆ ಸತ್ಯಪ್ರತ್ಯಗೊಳಗಾಗ್ತೀನಿ ಅಂತ ಹೇಳ್ತಾರೆ. ಈ ಬೆಂಕಿಯನ್ನ ದಿವ್ಯ ಮತ್ತು ದೀವಿಗೆ ಎನ್ನುವಂತ ಹೆಸರು ಅಂತ ಕರೀತಾ ಇದ್ರೆ ಈ ದೀವಿಗೆ ಮತ್ತು ದಿವ್ಯವನ್ನು ಹಿಡಿದು ಪರೀಕ್ಷೆ ಮಾಡೋದಾಗಿ ಆತ ಹೇಳಿದ ಹಿನ್ನೆಲೆಯಲ್ಲಿ ಕನ್ನಯ್ಯನು ಪ್ರಾಮಾಣಿಕತೆಯನ್ನು ಮೆಚ್ಚಿದ ದೊರೆ ಭೂಮಿಯನ್ನು ಇವನಿಗೆ ಬಲುಬಲವಾಗಿ ನೀಡಿದನು. ಈತನಿಂದಾಗಿ ಗರುಡನಹಳ್ಳಿ ಗ್ರಾಮದ ಕೀರ್ತಿ ಮತ್ತಷ್ಟು ಹೆಚ್ಚಿತು ಎನ್ನುವಂತಹ ವಿಚಾರವನ್ನು ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಈ ಶಾಸನದಲ್ಲೂ ಕೂಡ ಗರಡನಹಳ್ಳಿ ಎಂದೇ ಉಲ್ಲೇಖಿಸಲಾಗಿದೆ. ಜೋಗಿ ವಂಶಸ್ಥರು ಪ್ರತಿ ವರ್ಷ ಉಪವಾಸ ಹಬ್ಬದ ಸಂದರ್ಭದಲ್ಲಿ ಈ ವೀರಕಲ್ಲುಗಳಿಗೆ ಎಡೆಹಿಟ್ಟು ಪೂಜಿಸುವ ಪದ್ಧತಿ ಈಗಲೂ ಕೂಡ ನಡೆದುಕೊಂಡು ಬಂದಿದೆ. ಈ ಗ್ರಾಮವು ಈ 30 ಹಳ್ಳಿಗಳಿಗೆ ಕೇಂದ್ರ ಸ್ಥಾನವಾಗಿತ್ತು ಮತ್ತು ಆಡಳಿತಾತ್ಮಕ ಪ್ರಮುಖ ಕೇಂದ್ರವಾಗಿತ್ತು ಎನ್ನುವಂಥದ್ದು ನಮಗೆ ತಿಳಿದುಬರುತ್ತದೆ. ಈ ಗ್ರಾಮದಲ್ಲಿ ಬೋರಪ್ಪ, ಭೂಮಿಸಿದ್ದೇಶ್ವರ, ತಿರುಮಲ, ಅಂಜಿದೇವಮ್ಮ, ಮಾರಮ್ಮ, ಚಿಕ್ಕಮ್ಮ, ಗವಿರಂಗಪ್ಪ, ಪಟ್ಟಲದಮ್ಮ, ಸೋಮೇಶ್ವರ ದೇವಾಲಯಗಳಿವೆ. ವರ್ಷಕ್ಕೊಮ್ಮೆ ಬೋರೆ ದೇವರ ಹಬ್ಬ ಆಚರಣೆ ಮಾಡುವಂಥದ್ದು ಮತ್ತು ಸೋಬನೆ ಪದ ಕಲಾವಿದರು ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬಸರಾಳ ಜಿಲ್ಲಾ ಪಂಚಾಯತಿ, ಬೇಬಿ ತಾಲೂಕು ಪಂಚಾಯತಿ, ದೊಡ್ಡನ ಗರಡನ ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಸೇರುತ್ತದೆ. 2011 ಜನಗಣತಿ ಪ್ರಕಾರವಾಗಿ 1747 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೆ ದೊಡ್ಡ ಸಮುದಾಯ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ವೈಷ್ಣವರು ಮತ್ತು ಲಿಂಗಾಯತರು, ಮಡಿವಾಳ ಶೆಟ್ಟರು ಇಲ್ಲಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ.
2: ಓಕೆ ಪ್ರಕಾಶ್ ಅವರೇ, ಇನ್ನು ಮುಂದಿನ ಹಳ್ಳಿಗಳನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡಿ, ಅದರ ನಿಷ್ಪತ್ತಿ, ಆ ಊರಿನ ಹಿನ್ನೆಲೆಯನ್ನ ಕುರಿತಂತೆ. ಇಲ್ಲಿವರೆಗೆ ಮಾತಾಡೋದಕ್ಕಾಗಿ ಧನ್ಯವಾದಗಳು ಪ್ರಕಾಶ್ ಸಂತೆಕೆಸಲಗೆರೆಯವರೇ, ನಮಸ್ಕಾರ. ಕೇಳುಗರೆ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಮತ್ತೆ ಮುಂದಿನ ವಾರ ಮತ್ತಷ್ಟು ಹಳ್ಳಿಗಳ ಪದ ನಿಷ್ಪತ್ತಿಯ ಹಿನ್ನೆಲೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಗೀತೆ, ಚಿತ್ರ ವರಟ ಐ ಲವ್ ಯು. ರಾಜೇಶ್ ಕೃಷ್ಣನ್ ನಂದಿತ ಹಾಗೂ ಸಂಗಡಿಗರು ಈ ಗೀತೆಯ ಗಾಯಕರು. ಕೆ ಕಲ್ಯಾಣವರ ಸಾಹಿತ್ಯ, ಜಿ ಆರ್ ಶಂಕರ್ ಅವರ ಸಂಗೀತ.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ನಂತರ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೆ ಅವುಗಳನ್ನು ತಕ್ಷಣ ಪತ್ತೆ ಹಚ್ಚಿ ವೇಗವಾಗಿ ಹತೋಟಿಗೆ ತರಲು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಸಮನ್ವಯ ಕೇಂದ್ರ ಸ್ಥಾಪಿಸಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎವಿ ರಾಮರಾವ್ ಸಭಾಂಗಣದಲ್ಲಿ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಎಐ ಮಿಷನ್ ಸಾಮಾನ್ಯ ನಾಗರಿಕರಿಗೆ ಪ್ರಯೋಜನವನ್ನು ತರುವ ಗುರಿ ಹೊಂದಿದೆ ಎಂದರು. ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ 3 ದಿನಗಳ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ನಗರದ ಕ್ಲಬ್ ರಸ್ತೆಯ ಹ್ಯೂಮ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ. ಬೆಳಗಾವಿ ಮಾವು ಬ್ರ್ಯಾಂಡ್ ಸೇರಿದಂತೆ ಸಾವಯವ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂಧೆ ಉದ್ಘಾಟಿಸಿದರು. ಮಾವು ಮೇಳದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರಗೋಡ್.
1: ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರಿಗೆ ಮಾವು ಬೆಳೆಗಾರಿಗೆ ನಾವು ಇಲ್ಲಿ 20 ಸ್ಟಾಲ್ ಅವ್ರನ್ನೇ ಇದಾವೆ. ರೇಟು ಸುಮಾರು 400-700 ರೂಪಾಯಿವರೆಗೆ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಅವರಿಗೆ ಮಾರಾಕ್ ಹೇಳಿದ್ವಿ. ರೈತರು ಬೆಳೆದಿದ್ದು ಆರ್ಗ್ಯಾನಿಕ್, ಮತ್ತೆ ಈಗ ಯಾವಾಗ ನಾವು ಬೆಳಗಾವಿ ಬ್ರ್ಯಾಂಡ್ ಮಾಡಿದಿವಲ್ಲ, ಇದು ಪುಣೆ, ಮುಂಬೈ ಎಲ್ಲ ಕಡೆನು ಹೊಂಟಿದೆ. ಹೊಸ ಮ್ಯಾಂಗೋ ಏನ್ ಬೆಳೀತಾರಲ್ಲ ಅವ್ರಿಗೆ ಏರಿಯಾ ಎಕ್ಸ್ಪೆನ್ಷನ್ ಅವರಿಗೆ 50% ಕೊಡ್ತೀವಿ. ನರೇಗಾದಾಗೂ ಕೊಡ್ತೀವಿ, ನಮ್ಮ NHM ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ, CHD ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ. ಇದ್ರ ಜೊತೆ ಅವ್ರ ರೈಪನಿಂಗ್ ಚೇಂಬರ್ ಬೇಕಾದ್ರೆ ಅದನ್ನು ಕೊಡ್ತೀವಿ, ಕ್ರೇಡ್ಸ್ ಕೊಡ್ತೀವಿ, ಆಮೇಲೆ ಕವರ್ಸ್ ಕೊಡ್ತೀವಿ, ಆಮೇಲೆ ಅವ್ರಿಗೆ ಸೋಲಾರ್ ಟ್ರಾಪ್ಸ್ ಕೊಡ್ತೀವಿ, ಕ್ಲೈಮೇಟಿಕ್ ಹಾಳಾದ್ರು ಸತ್ಯ ಇನ್ಸೂರೆನ್ಸ್ ಕವರ್ ಕೊಡ್ತಾ ಇದೀವಿ. ಅವ್ರಿಗೆ 4,000 ರೂಪಾಯಿ ಒಂದು ಹೆಕ್ಟರ್ ಇಯರ್ ಕಟ್ಟಿದ್ರೆ 80,000 ತಮ್ಮ ಅಶ್ಯೂರ್ಡ್ ಅಮೌಂಟ್ ಬರ್ತಾ ಇದೆ.
0: 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 15 ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ತೋಟಗಾರಿಕೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವಾಗಿದೆ, ಪರಂಪರೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದುವುದು ಕೂಡ ಅತ್ಯಗತ್ಯ ಎಂದು ಸುತ್ತೂರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಮೈಸೂರು ನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ, ಮಾರಾಟ ಹಾಗೂ ಕೊಡುಕೊಳ್ಳುವವರ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚರಕ ಸಂಸ್ಥೆಯ ದಶಕಗಳ ಕಾರ್ಯವನ್ನು ಶ್ಲಾಘಿಸಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ 2025 ಸಾಲಿನ ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿ ಬಸವರಾಜ್ ಕೆಂಪವಾಡ ಅವರನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಶ್ರೀಗಂಧದ ಮರ ಅಥವಾ ಗಿಡಗಳ ಕಳ್ಳತನ ತಡೆಯುವುದು ದೊಡ್ಡ ಸವಾಲಾಗಿದ್ದು, ಮರಗಳ್ಳತನ ತಡೆಯಲು ಕರ್ನಾಟಕ ಸೋಪ್ಸ್ ಆಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು KSDL ಸಂಸ್ಥೆ ತಂತ್ರಜ್ಞಾನಿಗಳ ನೆರವು ಕೋರಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಈ ವಿಷಯ ತಿಳಿಸಿ, ಪರಿಣಾಮಕಾರಿ ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು KSDL ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿ ಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
4: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ

0: ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅಂದ್ರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಅದರಿಂದ ಅವ್ರಿಗೆ ಏನು ಉಪಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟು ನಾವು 1-10 ಜನ ಸಂಘದ ಸದಸ್ಯರು ಸೇರಿಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟು 5-15 ಸ್ವಸಹಾಯ ಸಂಘಗಳು ಸೇರಿಬಿಟ್ಟು ಒಂದು ವಾರ್ಡ್ ಸರ್. ಒಂದು ವಾರ್ಡು ಅಂದರೆ ನಮ್ಮ ಒಂದು ಗ್ರಾಮ ಪಂಚಾಯತಿಲೇ 5 ವಾರ್ಡ್ ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದು ಹಳ್ಳಿಲಿ ಒಂದು 10-15 ಸಂಘಗಳು ಇರ್ತವೆ, ಇನ್ನೊಂದು ಹಳ್ಳಿಲಿ ಒಂದು 10-15 ಸಂಘ ಇರ್ತವೆ. ಒಟ್ಟು 3 ಹಳ್ಳಿ ಬರುತ್ತವೆ ಸರ್ ನಮಗೆ. ಯಲವಟ್ಟಿ ಗ್ರಾಮ ಪಂಚಾಯತಿಲಿ 3 ಹಳ್ಳಿಯಿಂದ 5 ವಾರ್ಡ್ ಮಾಡಿದೀವಿ ಸರ್. ಯಲವಟ್ಟಿಲಿ 3 ವಾರ್ಡು, ಲಕ್ಷಟಹಳ್ಳಿ 1, ಕಮಲಾಪುರ 1. ಅಂದ್ರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷಟಹಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತೆ ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ 5-15 ಒಳಗೆ ಇರ್ತವೆ ಸರ್ ಎಸ್ ಎಚ್ ಗಳೆಲ್ಲ. ಅವು ಟೋಟಲ್ ಎಸ್ ಎಚ್ ಗಳು 45 ಇದಾವೆ ಸರ್ ಗ್ರಾಮ ಪಂಚಾಯತಿಲಿ. ಇಬ್ಬರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಯಲವಟ್ಟಿಲಿ 3 ವಾರ್ಡಿಗೆ ಸಂಬಂಧಪಟ್ಟಂಗೆ ಒಬ್ರು, ಲಕ್ಷಟಹಳ್ಳಿ ಕಮಲಾಪುರದಲ್ಲಿ 2 ವಾರ್ಡಿಗೆ ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ NRLM ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು, ಒಕ್ಕೂಟದಲ್ಲಿ ವಾರ್ಡ್ಗಳನ್ನು ರಚನೆ ಮಾಡ್ಕೊಂಡು, ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದ್ದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕ್ ಪಂಚಾಯತ್ ಇದ್ದ ನಮ್ಮ NRLM ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್.
1: ಯೋಜನೆಗಳು ಅಂತಂದ್ರೆ ಏನ್ ಬರ್ತವೆ ಯೋಜನೆಗಳು?
0: ಯೋಜನೆ ಅಂದ್ರೆ ಫಸ್ಟ್ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘದವರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳಂಗೆ. ಅಂದ್ರೆ ಈ ಪ್ರತಿ ಒಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ರೂಪಾಯಿಗಾದ್ರೂ ಕೇಳ್ಬೇಕು, 10 ರೂಪಾಯಿಗಾದ್ರೂ ಕೇಳ್ಬೇಕಲ್ಲ. ಆ ರೀತಿ ಎಲ್ಲ ಬಿಟ್ಟು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದರೂ ಅಭಿವೃದ್ಧಿ ಮಾಡ್ಕೊಳಕು, ಈಗ ಟೈಲರಿಂಗ್ ಆಗಲಿ, ಹಪ್ಪಳ ಸಂಡಿಗೆ ಮಾಡೋದಾಗಲಿ, ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತೆ ಬಾಗಿಲು ತೋರಣಗಳನ್ನೆಲ್ಲ ಎಣಿತಾ ಇರ್ತಾರ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ,
1: ಆರ್ಥಿಕವಾಗಿ ಮೇಲೆ ಬರಲಿ,
0: ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ದು.
1: ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ 3 ಹಳ್ಳಿಗಳು ನಿಮ್ಮ ವ್ಯಾಪ್ತಿ ಒಳಗೆ ಬರ್ತಾವೆ?
0: 3 ಹಳ್ಳಿಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರು ಇದೀವಿ ಸರ್ ನಾವು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು, ಅವರು ಒಂದು ಹಳ್ಳಿ ನೋಡ್ಕೊಂತಾರೆ, ನಮಗೆ 2 ಹಳ್ಳಿ ಬಂದಿದ್ದೇವೆ ಸರ್. ಅಂದ್ರೆ ಕಮಲಾಪುರ, ಲಕ್ಷಟಹಳ್ಳಿ ನಾನು ನೋಡ್ಕೊಂತೀನಿ ಸರ್.
1: ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದ್ರೂ ಮಾಡಿದ್ರದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ?
0: ಹಾ ಸರ್, ನಿಜ. ನಾವು ಫಸ್ಟಿಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್. ನಮ್ದು ಸುಮಾರು ಒಂದು 25 ವರ್ಷದ ಸಂಘ ಸರ್. ಆ ಸಂಘದಲ್ಲಿ ನಾವು ಒಂದು 10-15 ಜನ ಆ ಸಂಘ ಮಾಡಿಬಿಟ್ಟು ಅವರೆಲ್ಲರಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಉಳಿತಾಯ ಕಟ್ಕೊಂತಾರೆ ಸರ್. 100 ರೂಪಾಯಿ ಆಯ್ತು, 50 ರೂಪಾಯಿ ಆಯ್ತು, ಇಲ್ಲ 200 ರೂಪಾಯಿನೋ ಅವ್ರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ರೂಪಾಯಿ ಬಡ್ಡಿ ಅಂದ್ರೆ ಹೊರಗಡೆ ಎಲ್ಲ ಇವಾಗ 2 ರೂಪಾಯಿ ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ. ಏನಕ್ಕಾದ್ರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದು ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ ಉಳಿತಾಯದ ಹಣನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೇ ಆಗಲಿ ಏನಕ್ಕೋ ಕೃಷಿಗೆ ಹೊಲಕ್ಕೆ ಏನಾದರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗೊಂತಿದ್ದಾರೆ ಸರ್. ಹಂಗೆ ತಗೊಂಡ್ಬಿಟ್ಟು ಮಾಡ್ಕೊಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ಮ ಸಂಘರಚನೆ ಆದಾಗ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೇ ರೊಟ್ಟಿ ತಯಾರಿ ಮಾಡ್ತಿದ್ವಿ ಸರ್.
1: ಮಿಷಿನ್
0: ಇಲ್ಲ ಸರ್, ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ನಾವು ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸೋದ್ರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕೊಂತ ಮೀಟಿಂಗ್ಗಳು ಅವ್ರು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ಕೊಂತ, ಮತ್ತೀಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಸರ್. ನಾವು ಹೇಳ್ತಿದ್ವಿ ಹಿಂಗೆ ನಮ್ಮ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದು ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆ ಥರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ ಈ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್. ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದರೂ ಒಂದು ಉಪಯೋಗ ಮಾಡ್ತಾರೆ, ನಿಮ್ಮ ಮೇಲೆ NRLM ಯೋಜನೆಯಿಂದ ಬಂದಿರೋವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು

0: ನಿರ್ವಹಿಸಬೇಕಾದ್ರೆ ಈಗ ನಿಮಗೇನಾದರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದರೂ ಕೊಡ್ತಾರ?
1: ಸ್ಟಾರ್ಟಿಂಗು ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್. ನಾನು ಇನ್ನೊಬ್ರು ಮೊದಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ ಎಲ್ ಸಿ ಆರ್ ಪಿಗಳನ್ನು ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮಗೆ ನಾನು ಒಂದೆರಡು ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ಟರು ಸರ್.
0: ಏನು ತರಬೇತಿ ಕೊಟ್ಟರು ನಿಮಗೆ?
1: ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗೆ ಪ್ರೋತ್ಸಾಹಿಸಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನು ಉಪಯೋಗ ಅವರಿಗೆ, ಅಂದ್ರೆ ನಮ್ಮ ಎನ್ ಆರ್ ಎಲ್ ಎಂ ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನ್ ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ ಸಾಲ ಕೊಡ್ಬೇಕು ಅಂದ್ರೆ ಅಗ್ರಿಮೆಂಟ್ಗಳು ಮಾಡ್ಕಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ಕೆ ಸಾಲ ಕೊಡ್ತಾ ಇದಾರೆ, ನಮ್ಮಲ್ಲಿ ಬೇರೆ ಮದ್ವೆಗೆ ಮತ್ತೆ ಬೇಡಿಲ್ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದ್ರೆ ಸಾಲ ಒದಗಿಸಲ್ಲ. ಏನಾದ್ರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ.
0: ಈಗ ಕೃಷಿಗೆ ಆಗಿರ್ಬೋದು, ಹೈನುಗಾರಿಕೆ, ಈ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
1: ಇದ್ದೀರಿ.
0: ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿಂತವೇ ರೂಲ್ಸ್ಗಳು ಏನಾದ್ರು?
1: ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ ಒಂದು ವರ್ಷ ಆಗಿರ್ಬೇಕು ಸರ್. ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್ ಬ್ಯಾಂಕ್ ಅಲ್ಲಿ, ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ನಮ್ಗೆ ಒಂದು ಲೋಕೋಸ್ ಆ್ಯಪ್ ಅಂತ ಇದೆ ಸರ್, ನಮ್ ಫೋನ್ ಅಲ್ಲಿ ಹಾಕೊಟ್ಟಿದ್ದಾರೆ.
0: ಅಂದ್ರೆ
1: ಲೋಕೋಸ್ ಅಂದ್ರೆ ನಮ್ ಸ್ವಸಹಾಯ ಸಂಘಗಳು ಏನಿದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ಸ್ ಸೇರಿದ್ದಾರೆ ಅಂತ ನಾವು ಫೋನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಸರ್.
0: ನಿಮ್ಮ ಅಧೀನದಲ್ಲಿ?
1: ನಮ್ಮ ಅಧೀನದಲ್ಲಿ, ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಸರ್. ನಾವ್ ಇಲ್ಲಿ ಏನ್ ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ, ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು ಒಂದ್ ವರ್ಷ ಆಗುವವರಿಗೆ ಅವ್ರಿಗೆ ಲೋನ್ ಕೊಡಲ್ಲ ಸರ್, ಮಿನಿಮಮ್ ಒಂದ್ ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರ್ಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ ಐದು ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿಗಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರ್ಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರೀಬೇಕು ಸರ್. ಎಲ್ಲಾ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳು ಇರ್ತವೆ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಒಂದು ಫೋಟೋ
0: ಕೊಡ್ಬೇಕು
1: ಕೊಡ್ಬೇಕು. ಆಮೇಲೆ ದಾಖಲಾತಿಗಳು, ನಾವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸಂಘದ ಸದಸ್ಯರು ಇರ್ಬೇಕು ಸರ್. ನಾವೇನ್ ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನ ಇಸ್ಕೊಂಡು ನಮ್ಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಬಿಟ್ಟು ನಾವು ಲೋನ್ ಕೊಡ್ತೀವಿ ಸರ್, ಒಪ್ಪಿಗೆ ಇದ್ರೆ.
0: ಈಗ ನೀವ್ ಹೇಳಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರೆ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದರಲ್ಲಿ ಏನೇನು ಚರ್ಚೆ ಮಾಡ್ತಾರೆ, ಇದ್ರ ಬಗ್ಗೆ ಹೇಳಿ.
1: ಸಭೆಯ ಉದ್ದೇಶ ಅಂದ್ರೆ ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ ಎನ್ ಆರ್ ಎಲ್ ಎಂ ಯೋಜನೆಗಳಿಂದ ಬಂದಿರೋ ಸ್ಕೀಮ್, ಈಗ ಹೇಳಿದ್ರಲ್ಲ ಸರ್ ನೀವು, ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗಿ, ಕೃಷಿಗಾಗ್ಲಿ,
0: ಕುರಿ ಸಾಕಾಣಿಕೆಗಳಿಗಾಗ್ಲಿ
1: ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದಿರೋರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆತರ ಮಹತ್ವ ಇರ್ತದಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು, ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದೈತಿ ಸರ್. ಅಂದ್ರೆ ಸ್ವಸಹಾಯ ಸಂಘದಾಗಿರೋ ಮಹಿಳೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ ಪಿ ಯು ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈಗ ಯಲವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ, ಕಮಲಾಪುರ, ಯಲವಟ್ಟಿ, ಅವು ಮೂರು ಹಳ್ಳಿಲಿ ಎಲ್ಲಾದ್ರೂ ಅವರು ಒಂದು ಕಾಫಿ ಸ್ಟಾಲ್ ಹಾಕೋಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಅವರಿಗೆ. ಅವರಿಗೆ ನೀಟ ರೆಡಿ ಮಾಡಿ ಕೊಡ್ತಾರೆ ಸರ್ ಶೆಡ್, ಅದನ್ನೆಲ್ಲ ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ. ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಬರ್ಬೇಕು ಸರ್. ಪಡ್ಕೊಂಬಂದು
0: ತರಬೇತಿ ಪಡಿಬೇಕು ಅಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ?
1: ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್, ಹೋಗ್ತಾರೆ ಅವರು.
0: ಈಗ ಅವ್ರ ಖರ್ಚಿನಲ್ಲೇ ಹೋಗ್ಬೇಕಾಗುತ್ತಾ ತರಬೇತಿಗೆ?
1: ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ ಸರ್.
0: ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ?
1: ಆಯ್ಕೆ ಇರ್ತೈತಿ ಸರ್, ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 10ನೇ ಸಂಘದಲ್ಲಿ ನಮ್ಮ ಮಹಿಳೆಯರು ನೀವಂದಂಗೆ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳಾಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ ಸರ್, ಅಧ್ಯಕ್ಷರು ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರು ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನ್ ಇರ್ತೈತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ.
0: ಅಂದ್ರೆ ಅಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇರುತ್ತೋ ಅಷ್ಟು ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರಾ ನೀವು? ಆ ತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ?
1: ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5-6 ಜನ ತರಬೇತಿ ಪಡ್ಕೊಂಬಂದು ಅವರಿಗೂ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್.
0: ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಉದ್ಯೋಗ ಆಯ್ತು, ಆದಾಯನ ಅವ್ರಿಗೆ ತಂದ್ಕೊಟ್ಟು ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ
1: ಸರ್. ಆಗಿದೆ.
0: ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರ?
1: ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಇದು ಕಾಫಿ ಕಿಯೋಸ್ಕ್ ಅದೊಂದು ಬಂದಿದೆ, ಮತ್ತೆ ಹೈನುಗಾರಿಕೆದು ಟೈಲರಿಂಗ್ ಇಂದು ಎಲ್ಲ ಬರ್ತವೆ ಸರ್. ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡಿಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗೆ ಮಾಡ್ತೀವಿ ಸರ್. ಇನ್ನೊಂದು ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್, ಈ ಕೆಲವೊಂದ್ ಮಹಿಳೆಯರೆಲ್ಲ ಮಾಡಲ್ಲ
0: ತರಬೇತಿ. ನೀವು ಪ್ರೋತ್ಸಾಹ ಮಾಡಬೇಕು, ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗಬಹುದು, ನಾವು ಜೀವನವನ್ನ ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು.
1: ಮಾಡ್ತೀವಿ ಸರ್, ನಮ್ಮಲ್ಲಿ ನಮ್ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕಂತಿದ್ದಾರೆ ಸರ್, ಅಂದ್ರೆ ಇವಾಗ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘದವರು. ಅವ್ರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡಿಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್, ಅದು ನಡೀತಿದೆ.
0: ಈಗ ನೀವು ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ?
1: ಇವಾಗ ರೀಸೆಂಟಾಗಿ ಮಾಡ್ತಿರೋದು ಸರ್ ಅದನ್ನ, ಮೊನ್ನೆ ಈಗ ಹೊಸದಾಗಿ ಅಂದ್ರೆ 1 ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದು ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್. ಅವ್ರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾರಾಟ ಮಳಿಗೆ ಅಂತ ಇದೆಯಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನ್ ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದ್ ಪ್ಯಾಕೆಟ್ ನೀಟಾಗಿ ಕಾಣ್ಬೇಕು ಸರ್, ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್, ಅದು ತಗೋಣಕ್ಕೆ
0: ಗುಣಮಟ್ಟ
1: ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡಿಬಿಟ್ಟು ಕೊಡಿಸ್ತಿದ್ವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್, ಅವ್ರದ್ದು ಇನ್ಮೇಲೆ ಸ್ಟಾರ್ಟ್ ಆಗ್ಬೋದು ಸರ್.
0: ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ?
1: ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದು ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ಮ NRLM ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವರು.
0: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಅವ್ರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೀರಿ ಅಂತ ಹೇಳಿ.
1: ಮಾಡ್ತಾರೆ ಸರ್, ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ.
0: ನಿಮ್ ಕಡೆ?
1: ನಮ್ ಕಡೆ ಗದ್ದೆ ಅಡಿಕೆ. ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರಲ್ಲ, ಆ ತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ ಮಾರಾಟ ಮಾಡಕ್ ಅವಕಾಶ ಇನ್ನು ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರಿ ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್. ಅದು ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ ಮಹಿಳೆಯರು ಏನೋ ನಾವು ಮನೇಲಿ ಸುಮ್ನೆ ಇರಬಾರ್ದಪ್ಪ, ನಾವು ಒಂದ್ ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್.
0: ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ, ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗೆ ಅಥವಾ ಇಷ್ಟು ವರ್ಷದೊಳಗೆ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ, ಈಗ ಜಮೀನು ಇದ್ದಂಥವ್ರು ಇರ್ತಾರೆ, ಇಲ್ಲದೇ ಇರ್ತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸ್ಬೇಕಂತಂದ್ರೆ, ಸಂಘಕ್ಕೆ ಕಟ್ಟಬೇಕಂತಂದ್ರೆ, ಈಗ ಅವ್ರಿಗೆ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರು ಸುಲಭ ಆಗಬಹುದು. ಈಗ ಅಂಥವರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನು ಇಲ್ಲ ಅಂದ್ರೆ ನೀವೇನು ಸಾಲ ತಗೋಕ್ಕೆ ಹೆದರಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸಬುಗಳಾಗಿ ನೀವು ಮಾಡಬಹುದು ಅಂತೇಳಿ, ಉಪಕಸಬುಗಳ ಬಗ್ಗೆನೂ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆನೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘದ ಸದಸ್ಯರು, ಈಗ ನಾವು ಸಂಘದಲ್ಲಿ ಸೇರ್ಕೊಂಡಿವಪ್ಪ ಹಣ ಕಟ್ಟಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದನ್ನ ನಾವು ಹೋಗಲಾಡಿಸಬಹುದ?
1: ಹೋಗಿಸ್ಬೋದು ಸರ್. ಯಾವ ತರ ಅಂದ್ರೆ, ಅದ್ ಮುಂಚೆ ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ, ಕೃಷಿಗೆ ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ, ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದಂದ್ರೆ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ, ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್. ಹೈನುಗಾರಿಕೆ ಹಾಕಳು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡಿಮೆ ಬಂದಿರುತ್ತಲ್ಲ ಸರ್, ಬಂದಿರ್ತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸ್ಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ, ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡ್ ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡ್ ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್.
0: ಅಂದ್ರೆ ತಿಂಗಳಿಗೊಮ್ಮೆ ಕಂತನ್ನ ಕಟ್ಬೇಕು?
1: ತಿಂಗಳಿಗೆ ಒಂದ್ಸಾರಿ ಕಂತ್ ಕಟ್ತೀವಿ ನಾವು. ಪ್ರತಿ ತಿಂಗಳು 18 ತಾರೀಕು ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೇ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್. ಚೆಕ್ ಸಂಘ ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನಾನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತಿ ಸರ್. ನೆಕ್ಸ್ಟ್ ಮಂತ್ ಇದ್ದ 18 ತಾರೀಕಿನ ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್.
0: ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರೂ ಕೆಲಸ ದುಡ್ಡದಾದ್ರೂ ತಂದು ಕಟ್ತಾರಲ್ವಾ?
1: ಕಟ್ತಾರೆ ಸರ್.
0: ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗನ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕ್ ಒಂದ್ ಕಾರಣ ಅಂತ ಹೇಳ್ತೀರಾ?
1: ಹ್ಞೂ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗೆ ಹೋಗ್ತಿರ್ಲಿಲ್ಲ ಸರ್. ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ಮಕ್ಳಷ್ಟೇ ದುಡಿಮೆ ಮಾಡ್ಕೊಂಬಂದು ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್, ಪ್ರತಿಯೊಬ್ಬ ಮಹಿಳೆನೂ ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ಮ ಬದುಕು ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರ ಒಂದ್ ಬದುಕು ಕಟ್ಕೊಂತ ಇದ್ದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯದ ಹಣ ಅವ್ರು ಕೂಡಿಟ್ಕೊಂಡು, ಅವ್ರು ಏನೋ ಅದ್ರಲ್ಲಿ ಬಂದಿರ್ತಕ್ಕಂತ ಉಳಿತಾಯದ ಹಣವನ್ನು ಸಾಲ ತಗೊಂಡು, ಆ ಸಾಲ ತಗೊಂಡು ಆ ಸಾಲದಿಂದ ಬಂದಿರತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರ ಕಟ್ಕೊಂತ ಇದ್ದಾರೆ ಸರ್.
0: ಈಗ ಮೊದ್ಲೆಲ್ಲ ನೋಡಿದ್ರೆ, ಈಗ ನಮಗೆ ಹಣ ಬೇಕು ಅಂತಂದ್ರೆ ಇದ್ದಂತವ್ರ ಹತ್ರ ಹೋಗ್ತಾ ಇದ್ವಿ ಅವತ್ತಿನ
1: ಸರ್. ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿ ಅಂತೆ, 3 ರೂಪಾಯಿ ಬಡ್ಡಿ ಅಂತೆ, ಹಿಂಗೆ ಏನಕ್ಕಾದ್ರೂ ತಕ್ಷಣ ಬೇಕಪ್ಪ ಅಂದ್ರೆ ಏನು ನಮಗೆ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್, ಮೇನ್ ಸಂಘಗಳು ಮನುಷ್ಯ ಇವಾಗ ನಮಗೆ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದು ಸಂಘ, ನನ್ನ ಸಂಘದಲ್ಲಿ ಇದ್ದೀನಪ್ಪ, ನಾನು ಸಂಘದಲ್ಲಿ ಸಾಲ ಬರಿಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವು ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್.
0: ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರನ್ನ ಇರ್ತಾರಲ್ವಾ?
1: ಹಾ ಸರ್.
0: ಈಗ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಈಗ ನೀವು ಈ ತರ ಬೆಳೀರಿ, ಈ ತರ ಬೆಳೆದ್ರೆ ಈ ತರ ನಾವು ಆದಾಯವನ್ನ ತಗೊಳ್ಬಹುದು, ದಿನನಿತ್ಯ ಆದಾಯ ತಂದು ಕೊಡುವಂತ ಬೆಳೆಗಳು ಇದ್ದಾವೆ, ಈಗ 3 ತಿಂಗಳಿಗೊಮ್ಮೆ ಆದಾಯ ಕೊಡುವಂತ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂತ ಬೆಳೆಗಳು ಇದ್ದಾವೆ. ಅಂದ್ರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗ್ಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ತರ ಕರ್ಕೊಂಡು ಹೋಗ್ತಾರಲ್ವಾ?
1: ಆತರ
0: ಏನಾದ್ರೂ ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ?
1: ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕರ್ದ್ಕೊಂಡು ಹೋಗಿಲ್ಲ ಸರ್, ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ ಒಕ್ಕೂಟದಲ್ಲಿ. ಈಗ ನಾವ್ ಹೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಮತ್ತೆ BC ಸಖಿ ಅಂದ್ರೆ ಈಗ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಬೇಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ BC ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ ಘನಾಮೃತ ಬೀಜಾಮೃತ ಅವರಿಗೆಲ್ಲ ತರಬೇತಿ ಕೊಡಿಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್.
0: ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
1: ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್ ನಾನು.
0: ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು ನಿಮ್ಮ ಮುಖಾಂತರ ಗೊತ್ತಾಗ್ತವೆ, ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರು ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲೆ ಬರಬಹುದು ಅಂತ ಹೇಳ್ತೀರಾ?
1: ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದ ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್. ಅವರಿಗೆ ಬರ್ಲಿ, ಬಂದು ನಮ್ಮ ಯೋಜನೆ ಬಗ್ಗೆ ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್.
0: ಒಳ್ಳೆಯದು ಶ್ರುತಿಯವರೇ, ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದ.
2: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ

ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗ್ತಾ ಇದೆ 12:30. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಮಧ್ಯಾಹ್ನ 12:35 ಭಕ್ತಿಗೀತೆಗಳ ಕಾರ್ಯಕ್ರಮ, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ನಾರಾಯಣಸ್ವಾಮಿ ಹಾಡು. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ವಿನೋದ್ ಎಂ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಸಿ ವಿಶ್ವನಾಥ್ ಅವರಿಂದ. 1:30 ಸಂಜೆ 5:05 ಹಾಗೂ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಿಂದಿ ಚಿತ್ರಗೀತೆಗಳು. 3:00 ಸರಿಯಾಗಿ ಜನಪದ ಸಂಗೀತ. ಬನ್ನೂರು ಕೆಂಪಮ್ಮ ಮತ್ತು ಸಂಗಡಿಗರಿಂದ ಮೊದಲಿಗೆ ದೇವಮ್ಮನ ಹಾಡು, ನಂತರ ಸಿದ್ದಪ್ಪಾಜಿ ಹಾಡು. 3:30 ಮಕ್ಕಳ ಮಂಟಪ, ಟಿ ನರಸೀಪುರ ತಾಲೂಕಿನ ಕೇತುಪುರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ. 4:00 ನಾಟಕ ಅತಿಥಿ, ಮೂಲ ಇಂಗ್ಲಿಷ್ ರೂಪರ್ಟ್ ಬ್ರೂಕ್, ಕನ್ನಡ ರೂಪಾಂತರ ಪಾರ್ವತಿ ಜಿ ಐತಾಳ್, ನಿರ್ಮಾಣ ಡಾಕ್ಟರ್ ಬಿಎನ್ ಶರಭೇಂದ್ರ ಸ್ವಾಮಿ. 4:30 ನೆನಪಿನಂಗಳ, ಧ್ವನಿ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಕೇಳಿ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ್ದ ಸಂವಾದ ಆಲಿಸುವಿರಿ. 5:30 ಚೂಟಿ ಚೂಟಿ ಚುಟುಕ್ ಗುಳುಂ ಕುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯ ವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.

ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತ ಸಂವಾದ. ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಜಾಲದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರ್ ವಾದನ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕೆಲವು ಕಾರ್ಯಕ್ರಮಗಳ ಪರಿಚಯ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಕೇತುಪುರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಕಿತ್ತಾಳೆ ಹಣ್ಣ ತಂದಿವು ನೀ ಮಾದೇವ ನಿಮ್ಗೆ, ಕಿತ್ತಾಳೆ ಹಣ್ಣ ತಂದಿವು ನೀ ಮಾದಪ್ಪ.
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಹಾಯ್ ಪುಟಾಣಿಗಳೇ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಪುರಂದರದಾಸರ ರಚನೆಯ ತಿರುಪತಿ ವೆಂಕಟರಮಣ ನಿನಗೀತಕ್ಕೆ ಬಾರದು ಕರುಣ. ಗಾಯಕರು ಅಜಿತ್ ಕಡ್ಕಡೆ.

ಈಗ ಕೇಳಿ ನಾರಾಯಣ ನಾರಾಯಣನ್ನದೇ ನೀರೊಳು ಮುಳುಗಿದಡೇನು ಫಲ. ಸದಾನಂದ ಅವರ ರಚನೆ, ಉದಯ್ ಅಂಕೋಲಾ ಹಾಗೂ ನಿತಿನ್ ರಘುವೀರ್ ಅವರ ಗಾಯನದಲ್ಲಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:45. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ನಾರಾಯಣಸ್ವಾಮಿ ಹಾಡನ್ನು ಕೇಳೋಣ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ನಾರಾಯಣಸ್ವಾಮಿ ಹಾಡನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 1 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿಪಥ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
2: ಕೇಂದ್ರ ಸರ್ಕಾರದ ಜನಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದಾಗಿದೆ. May 9, 2015 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 18-70 ವರ್ಷ ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ವಾರ್ಷಿಕ 20 ರು ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರು 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರು 1 ಲಕ್ಷದ ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ 1,00,000 ರು ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಭಾರತ ಸರ್ಕಾರವು May 2015 ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟುಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. PMSBY ಎಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತಾರೆ. PMSBY ಯೋಜನೆಯ ಪ್ರಮುಖ ಅಂಶಗಳು ಆಕಸ್ಮಿಕ ಸಾವು. ಆಕಸ್ಮಿಕ ಮರಣ ಸಂಭವಿಸಿದ್ದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರುಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 2, ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರುಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 1, ಕಣ್ಣಿನ ದೃಷ್ಟಿನಷ್ಟ ಅಥವಾ 1 ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಚಂದಾದಾರರಿಗೆ ರು 1 ಲಕ್ಷ ಸಿಗುತ್ತದೆ. ಅರ್ಹತಾ ಮಾನದಂಡಗಳು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಬೇಕು. 18-70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಯಾವುದೇ ವ್ಯಕ್ತಿಯು 1 ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹುಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರುತ್ತಾರೆ. ಜಂಟಿ ಖಾತೆಯ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಿತರಿಗೆ ಒದಗಿಸಲಾಗುತ್ತದೆ. ಯಾವುದೇ ಆಕಸ್ಮಿಕ ಸಾವು, ಕೊಲೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ಒಳಗೊಳ್ಳುವುದಿಲ್ಲ. PMJJBY ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ June 1 to May 31 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿದೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂತಿದೆ. ಹಂತ 1, PMSBYಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಂತ 2, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬಹುದು. ಹಂತ 3, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣ ಪತ್ರದ ಸ್ವೀಕೃತ ರಸೀದಿಯನ್ನು ಪಡೆಯುತ್ತಾರೆ. ಸುರಕ್ಷಾ ಬಿಮಾ ಯೋಜನೆಯ ಪ್ರೀಮಿಯಂ ಪಾವತಿಸುವುದು ಹೇಗೆ? ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ವಾರ್ಷಿಕ ಕೇವಲ 20 ರು ಪ್ರೀಮಿಯಂನೊಂದಿಗೆ ಕೈಗೆಟುಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. PMSBY ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಂ ಅನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟ್ ಮಾಡಲಾಗುತ್ತದೆ. ಈ ವಿಮಾ ಕವರ್ June 1 to May 31 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಖಾತೆ ಬ್ಯಾಂಕ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ May 31 ಒಳಗೆ ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ August 31, 2015 ವರೆಗೆ ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಹಂತದಲ್ಲಿ ಯೋಜನೆಯಿಂದ ನಿರ್ಗಮಿಸುವ ವ್ಯಕ್ತಿಗಳು ಭವಿಷ್ಯದ ವರ್ಷಗಳಲ್ಲಿ ಯೋಜನೆಗೆ ಮತ್ತೆ ಸೇರಬಹುದು. ವರ್ಷದಿಂದ ವರ್ಷಕ್ಕೆ ಅರ್ಹ ವರ್ಗಕ್ಕೆ ಹೊಸದಾಗಿ ಸೇರುವವರು ಅಥವಾ ಈ ಹಿಂದೆ ಸೇರದ ಪ್ರಸ್ತುತ ಅರ್ಹ ವ್ಯಕ್ತಿಗಳು ಯೋಜನೆ ಮುಂದುವರಿಯುವವರೆಗೆ ಮುಂದಿನ ವರ್ಷಗಳಲ್ಲಿ ಸೇರಲು ಸಾಧ್ಯವಾಗುತ್ತದೆ. ಸಹಾಯವಾಣಿ ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 1800 110 1101 1800 110 1101. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತಗಳು ಇಲ್ಲಿವೆ. ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಮೂಲ ಮರಣ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಮರಣೋತ್ತರ ವರದಿ, FIR ಅಥವಾ ಪೊಲೀಸ್ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ಪ್ರಯೋಜನದ ಮೊತ್ತವನ್ನು ವಿವರಿಸುತ್ತದೆ. ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. PMSBYಗಾಗಿ ಕ್ಲೈಮ್ ಪ್ರಕ್ರಿಯೆಯು ಸರಳ ಮತ್ತು ಅನುಸರಿಸಲು ಸುಲಭವಾಗಿದೆ ಮತ್ತು ಈ ಯೋಜನೆಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ನಾಮಿನಿಗೆ ಅಗತ್ಯವಾದ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಸಂಪರ್ಕ ಮಾಹಿತಿ, ನಿಮ್ಮ ಪ್ರಸ್ತುತ ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಅಗತ್ಯವಿದೆ. ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ನಾಮಿನಿಯ ವಿವರಗಳು, ನೀವು ಆಯ್ಕೆ ಮಾಡಿದ ನಾಮಿನಿ

0: ಪಾಲಿಸಿಗಳು 2 ಲಕ್ಷ ರೂಗಳ ವಿಮಾ ಕವರೇಜ್ ಹೊಂದಿರುವುದರಿಂದ ಎರಡೂ ಒಂದೇ ಎಂಬ ಗೊಂದಲ ಆಗಬಹುದು. ಆದರೆ ಇವೆರಡು ಬೇರೆ ಬೇರೆ ಆಗಿವೆ. ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಪಘಾತ ವಿಮಾ ಯೋಜನೆಯಾಗಿದ್ದು ಅದು ಆಕಸ್ಮಿಕ ಸಾವು ಮತ್ತು ಅಂಗವೈಕಲ್ಯಕ್ಕೆ ರಕ್ಷಣೆ ನೀಡುತ್ತದೆ. ಮತ್ತೊಂದೆಡೆ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಯಾವುದೇ ಕಾರಣದಿಂದಾಗಿ ಸಾವನ್ನು ಒಳಗೊಳ್ಳುವ ಜೀವ ವಿಮಾ ಯೋಜನೆಯಾಗಿದೆ. ಜೀವನ ಜ್ಯೋತಿ ಬೀಮಾ ಯೋಜನೆ ಅಂಗವೈಕಲ್ಯಕ್ಕೆ ಪರಿಹಾರವನ್ನು ನೀಡುವುದಿಲ್ಲ. ಇದೊಂದು ಟರ್ಮ್ ಇನ್ಸೂರೆನ್ಸ್, ಅಂದರೆ ಜೀವ ವಿಮೆ ಮಾತ್ರ ಆಗಿದೆ. ಸುರಕ್ಷಾ ಬೀಮಾ ಯೋಜನೆ ಕೊನೆಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮಾ ಸುರಕ್ಷಣೆಯ ಈ ಕೆಳಗಿನವುಗಳಿಗೆ ಕೊನೆಗೊಳ್ಳುತ್ತದೆ. ಸದಸ್ಯರು 70 ವರ್ಷ ವಯಸ್ಸಿನವರಾಗಿದ್ದರೆ, ಸದಸ್ಯರ ಬ್ಯಾಂಕ್ ಖಾತೆಯನ್ನು ಮುಚ್ಚಿದ್ದರೆ, ವಿಮಾ ರಕ್ಷಣೆಯನ್ನು ನಿರ್ವಹಿಸಲು ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ. ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಗುಣಲಕ್ಷಣಗಳು. ಯೋಜನೆಯ ಹೆಸರು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ. ವಿಮಾ ಕವರೇಜ್ ಅಪಘಾತ, ಮರಣ ಮತ್ತು ಅಂಗವೈಕಲ್ಯ ವಿಮೆ. ವಿಮಾ ಮೊತ್ತ 2 ಲಕ್ಷ ರೂಗಳವರೆಗೆ. ಪ್ರೀಮಿಯಂ ವಾರ್ಷಿಕ 20 ರು. ವಯಸ್ಸಿನ ಮಿತಿ 18 ರಿಂದ 70 ವರ್ಷಗಳು. ನವೀಕರಣ ವಾರ್ಷಿಕ ಪಾಲಿಸಿ ನವೀಕರಣ. ಕ್ಲೈಮ್ ಪ್ರಕ್ರಿಯೆ, ಫಲಾನುಭವಿಗಳು ಮರಣ ಅಥವಾ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ.
1: ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ ಐದು ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿತ

0: ಆಯೋಜಿಸಲಾಗಿದ್ದ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಐಒಡಿ 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಶೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಶೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. 3 ಕೆರಿಬಿಯನ್ ರಾಷ್ಟಗಳ ಪ್ರವಾಸದ 3ನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ

ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು. ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಹಾರಾಣ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮೂಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚಿ ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು ನಾಲ್ವರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ, ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 1:20.15. ಈಗ ಭಾವಗೀತೆಗಳ ಕಾರ್ಯಕ್ರಮ ಸಿ ವಿಶ್ವನಾಥ್ ಅವರ ಗಾಯನದಲ್ಲಿ. ಮೊದಲಿಗೆ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಗೀತೆ ಯಾರು ತುಳಿಯದ ಹಾದಿಯ ಬದಿಯಲ್ಲಿ ಮೌನದೊಳಿರುವಳು ಈ ಚೆಲುವೇ.

ಇದುವರೆಗೂ ಭಾವಗೀತೆಗಳನ್ನು ಸಿ ವಿಶ್ವನಾಥ್ ಅವರಿಂದ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 1:30 ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ, ಇಂದಿನ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಲು ನಮಗೆ ಸಂದೇಶಗಳನ್ನು ಕಳಿಸಬಹುದಾದ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523.

ಕಾರ್ಯಕ್ರಮದ ಮೊದಲಿಗೆ ಒಂದು ಗೀತೆಯನ್ನು ಆಲಿಸೋಣ. ಚಿತ್ರ ಉಲ್ಲಾಸ ಉತ್ಸಾಹ, ಗಾಯಕರು ಸೋನು ನಿಗಮ್, ಸಂಗೀತ ನೀಡಿದ್ದಾರೆ ಜಿ ವಿ ಪ್ರಕಾಶ್ ಕುಮಾರ್, ಸಾಹಿತ್ಯ ಜಯಂತ್ ಕೈಕಿಣಿ.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಗುಂಡ್ಲುಪೇಟೆ ತಾಲೂಕು ಪಂಚನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಜ್ಯೋತಿ, ರಾಜಮ್ಮ ಹಾಗೂ ಪ್ರಣೀತ್ ಅವರು ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ

0: ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
1: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರು ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡ್ಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ರೆ ಅದು ಇನ್ನೆಲ್ಲೋ ಹೊರಟೋಗತ್ತೆ.
0: ತಪ್ಪದೇ ಆಲಿಸಿ. ಇದೇ ಭಾನುವಾರ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಕೇಳುಗರೆ ಗಮನಿಸಿ, ಮೇ 10ನೇ ತಾರೀಕು ಭಾನುವಾರ ಅಂದರೆ ನಾಳೆ ಬೆಳಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರುಮೆಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

ಇನ್ನು ಮುಂದೆ ಕೇಳಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ಹಾಡನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಹೊಳೆನರಸೀಪುರ ತಾಲೂಕು ಅತ್ತಿಚೋಡೇನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಅವರು. ಗೀತೆಯ ಗಾಯಕರು ಜಸ್ಕರಣ್ ಸಿಂಗ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಸಿನಿಮಾ ಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
1: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡು.
3: ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ನಡಗಾಲೆಯನ್ನು ಓದಿ.
0: ಕೇಳಲು ಮರೆಯದಿರಿ ಸಿನಿಮಾ ಯಾನ.
1: ಏನೋ ತೊತ್ತಿನ ಮಗನೇ.
4: ಏನೇ ಕತ್ತೆಯ ಮಗಳೇ?
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026ನೇ ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಮೈಸೂರಿನ ರಾಜೀವನಗರದಿಂದ ಸುಮಾ, ಶಿವು, ಕೋಮಲ, ಗೊಂಬೆ, ಚಿನ್ನು, ಪುಟಾಣಿ ಇವರೆಲ್ಲರೂ ಭಾಗ್ಯವಂತರು ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈವರೆಗೂ ಸಂದೇಶವನ್ನು ಕಳುಹಿಸಿದರು ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ, ಕಾಮನಕೆರೆ, ಹುಂಡಿ, ಮೈಸೂರಿನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ರಾಯಭಾಗ ತಾಲೂಕು ಮುಗಳಖೋಡದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತ, ದೀಕ್ಷಿತ್, ಗಣೇಶ್ ನಗರದಿಂದ ಪುಷ್ಪ, ಪವನ್, ಮೇಘನ, ಹೂಟಗಳ್ಳಿಯಿಂದ ಹೆಚ್ಎನ್ ವಿಶ್ವನಾಥ್, ಕ್ಯಾತನಹಳ್ಳಿ ಸೋಮಶೇಖರ್ ಅವರು, ಶ್ರೀನಿವಾಸ ಜೆಪಿ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ, ಹರ್ಷಿತ ಶಕ್ತಿನಗರದಿಂದ, ವನಜಾ ಶಿವಕುಮಾರ್ ಟಿಕೆ ಲೇಔಟ್ನಿಂದ, ಅಪರ್ಣ ನರಸಿಂಹರಾಜಪುರದಿಂದ, ಮೀನಮ್ಮ ಕುಟುಂಬ ಬೆಳವಾಡಿ, ಬೆಲವತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ ಮತ್ತು ಹರ್ಷಿತ್ ಆಚಾರ್, ಗಣೇಶ್ ನಗರದಿಂದ ಭಾವಸಾರ್ ಚಂದ್ರಶೇಖರ್ ರಂಪೂರೆ, ಲೀಲಾವತಿ ಶಿಲ್ಪಾ ಚಿರಂತ್ ಹಾಗೂ ಲಕ್ಷ್. ಇನ್ನು ಹಲವಾರು ಜನ ಸಂದೇಶವನ್ನು ಕಳಿಸಿದಿರಿ. ಸಮಯದ ಅಭಾವದಿಂದ ನಾವು ಅದನ್ನೆಲ್ಲ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲು ಬಂದಂತಹ ಸಂದೇಶಗಳನ್ನು ಮಾತ್ರ ಪರಿಗಣಿಸಲಾಯಿತು. ಇಂದು ಸಂಜೆ 5:05 ನೀವು ಸಂದೇಶಗಳನ್ನು ಬೇಗ ಕಳುಹಿಸಿ ನಿಮ್ಮ ಗೀತೆಗಳನ್ನು ಆಲಿಸಬಹುದು. ಸಂದೇಶಗಳನ್ನು ಕಳುಹಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ವಂದನೆಗಳು.

ಕೇಳುಗರೆ ಗಮನಿಸಿ, ಮೇ 11 ಸೋಮವಾರ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ನೇತ್ರ ತಜ್ಞರಾದ ಡಾ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 2:00. ಇನ್ನು ಮುಂದೆ ದೆಹಲಿ ಕೇಂದ್ರ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು. ನಂತರ 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮ ವಹಿಸಬೇಕು, ಚರಂಡಿ ರಾಜಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು, ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ಧಿ

0: ಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500ಕ್ಕೂ ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ NAGMP Block 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರೆಪೊಸಿಟರಿ NGDR ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 March 31 ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:40:22. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಟೂ ಸ್ಟೇಟ್ಸ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಹಾಗೂ ಚಿನ್ಮಯಿ.

ಕೇಳುಗರೆ ಗಮನಿಸಿ, ರೂಟ್ಸೆಟ್ ಸಂಸ್ಥೆಯಿಂದ ಬಂದ ಇದೊಂದು ಪ್ರಕಟಣೆ. ರೂಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುವುದು. ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ಇದೇ ತಿಂಗಳ 20ರಿಂದ ಜೂನ್ 19ರವರೆಗೆ ಅಂದರೆ 31 ದಿನಗಳು. ಕೋಳಿ ಸಾಕಾಣಿಕೆ ಇದೇ ತಿಂಗಳ 19ರಿಂದ ಇದೇ ತಿಂಗಳು 30ರವರೆಗೆ ಅಂದರೆ 12 ದಿನಗಳು. ಅಭ್ಯರ್ಥಿಗಳ ಅರ್ಹತೆ 18ರಿಂದ 50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗ ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08212519663 ಮತ್ತೊಂದು 98444013948. ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಬ್ ತಕ್ ಹೇ ಜಾನ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ನೀತಿ ಮೋಹನ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಎಂಎಸ್ ಧೋನಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲಿಕ್. ಮನೋಜ್ ಮುಂತಶೇರ್ ಅವರ ಸಾಹಿತ್ಯಕ್ಕೆ ಅಮಲ್ ಮಲಿಕ್ ಅವರು ಸಂಗೀತ ನೀಡಿದ್ದಾರೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಹಿಂದಿ ಚಿತ್ರಗೀತೆಗಳನ್ನು ಇಂದು ರಾತ್ರಿ 8:30 ಆಲಿಸಬಹುದು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:50.
1: ಕಲಾ ಸಂವಹನ ಟ್ರಸ್ಟ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ
2: ಸಿತಾರ್ ಸಂಭ್ರಮ ಇದೇ ಶನಿವಾರ 9 ಸಂಜೆ 5:00 ಮೈಸೂರು ಕರ್ನಾಟಕ ಕಲಾಮಂದಿರದಲ್ಲಿ
1: ಸಿತಾರ್ ಸಿಂಚನ ತಂಡದ 50 ಕಲಾವಿದರಿಂದ ಸಿತಾರ್ ವಾದನ.
2: ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಅವರಿಂದ ಗಾಯನ.
1: ಉಸ್ತಾದ್ ಮೊಹಸಿನ್ ಖಾನ್ ಅವರಿಂದ ಸಿತಾರ್ ಸಿಂಚನ.
2: ಪ್ರವೇಶ ಉಚಿತ, ಬನ್ನಿ ಪಾಲ್ಗೊಳ್ಳಿ.
0: ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬನ್ನೂರು ಕೆಂಪಮ್ಮ ಮತ್ತು ಸಂಗಡಿಗರಿಂದ ಮೊದಲಿಗೆ ದೇವಮ್ಮನ ಹಾಡು, ನಂತರ ಸಿದ್ದಪ್ಪಾಜಿ ಹಾಡನ್ನು ಆಲಿಸೋಣ.

ಪ್ರೇಮದಲ್ಲಿ ಕೂಗವರೇ, ನನದರಿಯ ತಂದ ಗುರು ತಂದೆ ತಾಯೇ ದೊಡ್ಡಮ್ಮ, ಅತ್ತೋ ಬೆಳ್ಳ ಎತ್ತೇ ಕತ್ತೋ ತಲೆಯ ಬಾಗೇ.

ಏನು ಹೇಳ್ತೀರಿ ನೀವು? ಬಿತ್ತವ್ರ ಬೆಳೆ ಕೊಡೋದುಂಟಾ, ಕಟ್ಟೋರ್ ಮನೆ ಕೊಡೋರುಂಟಾ ಅಣ್ಣ? ಹುಟ್ಟಿಸ್ತವ್ರು ನಮಗೆ ನೋಡೋ ಮಕ್ಕಳನ್ನ

ಬಿತ್ತವ್ರ ಬೆಳೆ ಕೊಡೋದುಂಟ, ಕಟ್ಟವ್ರ ಮನೆ ಕೊಡೋದುಂಟ. ಕೇಳಪ್ಪ ಲಣ್ಣಯ್ಯ, ಒಂದರೆ ದೂರು ತಂದೆ ಮಾರಳಿ ಗ್ರಾಮದಲ್ಲಿ ಓದಿ

ಹೋಗವ್ವ ದೊಡ್ಡಮ್ಮ ರಾಣಿ ಮುದ್ದಮ್ಮನ ಮನೆಗೆ, ನಾ ಹೋಗಿ ಬರ್ತೀನಿ ಇಲ್ಲಂದು ದರಿಯ ತಂದ ಗುರು ತಂದೆ, 33 ಬಿರುದು 66 ಕಾಚೆ, ಬುಟಮಂಡೆ ಬುಧಕೀರ್ತಿ ಪಣೆ ಒಳಗೆ ಮಟ್ಟಿ ಕಪ್ಪು ಒಕಳಗಂಟೆ ದರ

ಹೆಂಡಾಯ ಒತ್ಕೊಂಡು ನನ್ನಪ್ಪ ಮಾರಳ್ಳಿ ಗಮಕ ಬಂದವ್ರೆ ಮೈಕಾರ ರಾಣಿ ಮುದ್ದಮ್ಮನವರು ಕಾಮಜೇಮ ಕರಿಯೋದಕ್ಕೆ ಹುಟ್ಟಿದ್ದಂಥ ಸೀರೆ ಕೊಳಿಯೈತಾದ ಎಲ್ಲಂದು ರನ್ನ ತೇವಟ್ಕ ಮಡಿಕಂದು

ಕರೀತಾಳೆ ಕರುವಂತೈತೆ ಮೀಗೆ ದರಿಯ ತಂದ ಗುರು ತಂದೆ ರಾಣಿ ಮುದ್ದಮ್ಮನ ಮನೆಯಲ್ಲಿ ದಾನವಾಕೋಗ್ತವರೆ ದಾನ ದಾನ ಅಂದಾರಂತೆ ಧರ್ಮಗುರು ಕಲ್ಲ

ದೃಷ್ಟಿ ಮಾಡಿ ನೋಡವರೇ, ಕಂಡಾಯದ ಒಡೆಯ ತಂಬುರೆಯ ಮೇಟವರೇ, ಗಗ್ರವ ಕೊಟ್ಟವರೇ ಗಗ್ರದ ಸಬತಿಗೆ, ಅವ್ರ ತಂಬುರೆಯ ಸಬತಿಗೆ ಆಲೋಕರೆಯ ಕಾಹಮುದೇ ಮುದ್ದೆ.

ಕಾಶಿ ಎಂಡೆ ಒದಬಿಟ್ಟು ಅಂಡ್ಯಾರ ಉಂಟೈತು ರಾಣಿ ಮುದ್ದಮ್ಮನವರು ಹಿಂದಿಕಾರು ಮಟಗಂಡ್ರು ಬೆನಚರಮ ಗೋರೈತು ಮೊಳಸಂದೋ ಉರತೈತು ದಡಾರ್ಮೆ ಕೈ ಹೇಳೋತ.

ಪುಣ್ಯವಂತನ ಮಡದೇ ಕಪ್ಪಡಿ ಒಳಗೆ ನೆಲೆಗೊಂಡೇ ರಾಚಪ್ಪಾದಿ ಅಂತ ನನ್ನ ನಾಮಕರಣ ಆಲಾಗಾದ ಆದಿ ಬಪ್ಪನಪುರದಲ್ಲಿ ದರ್ಗಾ

ತಿಳ್ಕೊಂಡು ಮುದ್ದಮ್ಮ ಬೆತ್ತ ಮರುವ ತಗದವಳೆ ಮುಸುರುತನ ತುಂಬವಳೆ ಹತ್ಯಾಲ ಮಡಗವಳೆ ಐದಡಕ ಮಡಗವಳೆ ಕಡ್ಡಿ ಕರ್ಪುರ ಲಸ್ಸೆ ಮಡ್ಡಿ ಸಾಮ್ರಾಣಿ ಇಲಾಖೆ

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನ್ನೂರು ಕೆಂಪಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು ಹಾಗೂ ಸಿದ್ದಪ್ಪಾಜಿ ಹಾಡನ್ನು ಕೇಳಿದಿರಿ.

0: ಹಾಯ್ ಪುಟಾಣಿಗಳೇ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:30:20.
2: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ತಾಲೂಕಿನಲ್ಲಿರುವ ಕೇತುಪುರದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
3: ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜಗಕ್ಕೆಲ್ಲ ಬೆಳಗುವ ಜ್ಯೋತಿಯಾಗು ಎಂಬ ಸರ್ವಜ್ಞನ ತ್ರಿಪದಿಯನ್ನು ಸ್ಮರಿಸುತ್ತಾ ಸರ್ಕಾರಿ ಪ್ರೌಢಶಾಲೆ ಕೇತುಪುರ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯ ವಿದ್ಯಾರ್ಥಿಗಳಾದ ನಾವು ಕುವೆಂಪು ಕವಿ ಬಳಗದ ವತಿಯಿಂದ ಇಂದು ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ರೂಪಶ್ರೀ ಮತ್ತು ತಂಡದವರು.

0: ಮಲ್ಲಿಗೆ.
1: ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಎಂದು ತಿಳಿಸಿಕೊಟ್ಟ ಭಾರತದ ಮಹಾನ್ ಇಂಜಿನಿಯರ್ ಹಾಗೂ ಮತ್ತು ರಾಷ್ಟ್ರಭಕ್ತರಾದ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳ ಸರಮಾಲೆಯನ್ನು ತಿಳಿಸಿಕೊಡಲಿದ್ದಾಳೆ ಅಮೃತ.
2: ವಿಶ್ವೇಶ್ವರಯ್ಯವರು ಕ್ರಿಸ್ತ ಶಕ 1890 ಸೆಪ್ಟೆಂಬರ್ 15 ಶ್ರೀ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೇ ಮಗನಾಗಿ ಜನಿಸಿದರು. ಇವರ ಪೂರ್ವಜರು ಮೂಲತಃ ಕರ್ನೂಲ್ ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗೊಂಡಂ ಅಗ್ರಹಾರಕ್ಕೆ ಸೇರಿದವರು. ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಮೊದಲಿನಿಂದಲೂ ಇವರ ಮನೆತನಕ್ಕೆ ಮೋಕ್ಷಗೊಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ಇಂಟರ್ಮೀಡಿಯೇಟ್ ಮತ್ತು 3 BA ಪದವಿ ಶಿಕ್ಷಣವನ್ನು ಪಡೆದರು. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ಅದಕ್ಕೆ ತಕ್ಕನಾದ ಪ್ರತಿಭೆ, ಮನೋಸ್ಥೈರ್ಯ ಅವರಲ್ಲಿತ್ತು. ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಾಚಾರ್ಲು ಅವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯ ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮೊ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಲಿ ಬಹುಮಾನಕ್ಕೂ ಪಾತ್ರರಾದರು. ವಿಶ್ವೇಶ್ವರಯ್ಯವರು 1884 ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು. ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಇದನ್ನೇ ಮುಂದೆ ಗ್ವಾಲಿಯರ್ನ ತೀವ್ರ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜಸಾಗರ ಜಲಾಶಯಕ್ಕೂ ಅಳವಡಿಸಲಾಯಿತು. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು. ಅದನ್ನು ತಡೆಯಲು 2 ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ವಿಶ್ವೇಶ್ವರಯ್ಯವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಇವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸಾಬೂನು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ 100 ಕೈಗಾರಿಕೆಗಳು ಪ್ರಾರಂಭಗೊಂಡವು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರಿಕನ್ಸ್ಟ್ರಕ್ಷನ್ ಇಂಡಿಯಾ, ಪ್ಲಾನ್ ಎಕನಾಮಿಕ್ ಆಫ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಆಫ್ ಇಂಡಿಯಾ ಕೃತಿಗಳು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. 102 ತುಂಬು ಜೀವನ ಪೂರೈಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1962 ಇಹಲೋಕ ತ್ಯಜಿಸಿದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ.
1: ಶಿಕ್ಷಣವೆಂದರೆ ಕೇವಲ ಪುಸ್ತಕ ಜ್ಞಾನವಲ್ಲ, ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಣದ ಮಹತ್ವವನ್ನು ತಿಳಿಸಿಕೊಡಲಿದ್ದಾಳೆ ವರ್ಷ.
0: ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಹೊರಟಿರುವ ವಿಷಯವೆಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಣದ ಮಹತ್ವ. ಇದು ಕೇವಲ ಒಂದು ವಿಷಯವಲ್ಲ, ಬದಲಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದ ದಿಕ್ಕನ್ನೇ ನಿರ್ಧರಿಸುವ ಶಕ್ತಿಯುತವಾದ ಅಂಶವಾಗಿದೆ. ಶಿಕ್ಷಣವೆಂದರೆ ಕೇವಲ ಪಠ್ಯಪುಸ್ತಕಗಳ ಜ್ಞಾನವಲ್ಲ, ಅದು ಮಾನವನ ಬೌದ್ಧಿಕ, ನೈತಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗೆ ದಾರಿ ತೋರಿಸುವ ದೀಪವಾಗಿದೆ. ಶಿಕ್ಷಣವು ನಮ್ಮಲ್ಲಿ ಅಡಕವಾಗಿರುವ ಸಾಮರ್ಥ್ಯವನ್ನು ಹೊರತರುತ್ತದೆ. ಅಜ್ಞಾನ ಎಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಎಂಬ ಬೆಳಕನ್ನು ನಮ್ಮ ಜೀವನದಲ್ಲಿ ಬೆಳಗಿಸುತ್ತದೆ. ವಿದ್ಯಾರ್ಥಿ ಜೀವನವು ಮಾನವ ಜೀವನದಲ್ಲಿ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಪಡೆಯುವ ಶಿಕ್ಷಣವೇ ನಮ್ಮ ಭವಿಷ್ಯದ ಅಡಿಪಾಯವಾಗುತ್ತದೆ. ಉತ್ತಮ ಶಿಕ್ಷಣ ಪಡೆದ ವಿದ್ಯಾರ್ಥಿ ಆತ್ಮವಿಶ್ವಾಸದಿಂದ ಸಮಾಜದಲ್ಲಿ ತನ್ನ ಸ್ಥಾನವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಶಿಕ್ಷಣ ನಮ್ಮ ಚಿಂತನೆಗೆ ಸ್ಪಷ್ಟತೆ ನೀಡುತ್ತದೆ, ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸುತ್ತದೆ ಮತ್ತು ಸತ್ಯ ಅಸತ್ಯವನ್ನು ಗುರುತಿಸುವ ಬುದ್ಧಿಯನ್ನು ಕೊಡುತ್ತದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಕೇವಲ ಪದವಿ ಹೊಂದಿರುವುದೇ ಸಾಕಾಗುವುದಿಲ್ಲ, ಜ್ಞಾನ, ಕೌಶಲ್ಯ, ಶಿಸ್ತು, ಮೌಲ್ಯಗಳು ಅಗತ್ಯವಾಗಿವೆ. ಶಿಕ್ಷಣವು ನಮಗೆ ಉದ್ಯೋಗ ಪಡೆಯಲು ಸಹಾಯ ಮಾಡುವುದರ ಜೊತೆಗೆ ಸ್ವಾವಲಂಬನೆ ಜೀವನ ನಡೆಸಲು ಶಕ್ತಿ ನೀಡುತ್ತದೆ. ಒಬ್ಬ ವಿದ್ಯಾವಂತ ವಿದ್ಯಾರ್ಥಿ ತನ್ನ ಕುಟುಂಬದಷ್ಟೇ ಅಲ್ಲ, ಸಮಾಜ ಮತ್ತು ರಾಷ್ಟ್ರದ ಪ್ರಗತಿಗೂ ಕಾರಣನಾಗುತ್ತಾನೆ. ಶಿಕ್ಷಣವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಮಗೆ ಶಿಸ್ತು, ಸಮಯ ಪಾಲನೆ, ಸಹನೆ, ಸಹಕಾರ ಮತ್ತು ನಾಯಕತ್ವ ಗುಣಗಳನ್ನು ಕಲಿಸುತ್ತವೆ. ಗೆಲುವನ್ನು ಸ್ವೀಕರಿಸುವ, ಸೋಲಿನಿಂದ ಪಾಠ ಕಲಿಯುವುದು, ಇತರರೊಂದಿಗೆ ಹೊಂದಿಕೊಂಡು ನಡೆಯುವುದು, ಇವೆಲ್ಲವೂ ಶಿಕ್ಷಣದ ಭಾಗವೇ ಆಗಿದೆ. ಇದಲ್ಲದೆ ಶಿಕ್ಷಣವು ಸಾಮಾಜಿಕ ಸಮಾನತೆಗೆ ದಾರಿ ಮಾಡಿಕೊಡುತ್ತದೆ. ಜಾತಿ, ಧರ್ಮ, ಲಿಂಗ, ಆರ್ಥಿಕ ಸ್ಥಿತಿ ಎಂಬ ಭೇದ ಭಾವವನ್ನು ಮೀರಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವ ಶಕ್ತಿ ಶಿಕ್ಷಣಕ್ಕಿದೆ. ಶಿಕ್ಷಣ ಪಡೆದ ವಿದ್ಯಾರ್ಥಿ ಅಂಧಶ್ರದ್ಧೆ, ಅನ್ಯಾಯ, ಅಸಮಾನತೆಗಳ ವಿರುದ್ಧ ಧೈರ್ಯವಾಗಿ ಇದನ್ನು ಎತ್ತಬಲ್ಲನು. ನಮ್ಮ ದೇಶದ ಮಹಾನ್ ನಾಯಕರು ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಒತ್ತಿ ಹೇಳಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣವೇ ಶೋಷಿತರ ಮುಕ್ತಿಯ ಶಸ್ತ್ರ ಎಂದು ಹೇಳಿದ್ದಾರೆ. ಇದು ಕೇವಲ ಶಿಕ್ಷಣದ ಶಕ್ತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಶಿಕ್ಷಣವಿಲ್ಲದೆ ಸಮಾಜದ ಪ್ರಗತಿ ಸಾಧ್ಯವಿಲ್ಲ ಎಂಬುದನ್ನು ನಾವು ಮನಗಾಣಬೇಕು. ಆದರೆ ಶಿಕ್ಷಣವನ್ನು ಕೇವಲ ಅಂಕಗಳಿಗೆ ಸೀಮಿತಗೊಳಿಸಬಾರದು. ಅಂಕಗಳು ಜೀವನದ ಅಂತಿಮ ಗುರಿಯಲ್ಲ, ನಿಜವಾದ ಶಿಕ್ಷಣವು ಉತ್ತಮ ಮಾನವನನ್ನಾಗಿ ರೂಪಿಸುವುದಾಗಿದೆ. ಜ್ಞಾನಕ್ಕೆ ಜೊತೆಯಾಗಿ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅಗತ್ಯ. ಸಮಾಜಕ್ಕೆ ಉಪಯುಕ್ತರಾಗುವಂತೆ ನಮ್ಮ ಶಿಕ್ಷಣವನ್ನು ಬಳಸಿಕೊಳ್ಳಬೇಕು. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಅನೇಕ ಅವಕಾಶಗಳಿವೆ. ಇಂಟರ್ನೆಟ್, ಡಿಜಿಟಲ್ ಶಿಕ್ಷಣ, ಆನ್ಲೈನ್ ಕೋರ್ಸುಗಳು ಇವೆಲ್ಲವೂ ನಮ್ಮ ಜ್ಞಾನವನ್ನು ವಿಸ್ತರಿಸಲು ಸಹಾಯ ಮಾಡುತ್ತಿವೆ. ಆದರೆ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವ ಜವಾಬ್ದಾರಿಯೂ ನಮ್ಮದೇ. ಶಿಕ್ಷಣವನ್ನು ಸದುಪಯೋಗಪಡಿಸಿಕೊಂಡಾಗ ಮಾತ್ರ ನಾವು ಯಶಸ್ವಿ ಮತ್ತು ಸಂತೃಪ್ತ ಜೀವನ ನಡೆಸಲು ಸಾಧ್ಯ. ಕೊನೆಯಲ್ಲಿ ನಾನು ಹೇಳಲು ಬಯಸುವುದೇನೆಂದರೆ, ಶಿಕ್ಷಣವು ನಮ್ಮ ಜೀವನದ ಶ್ರೇಷ್ಠ ಸಂಪತ್ತು, ಅದು ಕಸಿದುಕೊಳ್ಳಲಾಗದ ಸಂಪತ್ತು. ವಿದ್ಯಾರ್ಥಿಗಳಾದ ನಾವು ಶಿಕ್ಷಣದ ಮಹತ್ವವನ್ನು ಅರಿತು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯೋಣ. ನಮ್ಮ ಶಿಕ್ಷಣವು ನಮ್ಮನ್ನು ಮಾತ್ರವಲ್ಲ, ನಮ್ಮ ಕುಟುಂಬ ಮತ್ತು ನಮ್ಮ ಸಮಾಜ ಮತ್ತು ರಾಷ್ಟ್ರವನ್ನು ಬೆಳಗಿಸುವಂತಾಗಲಿ ಎಂಬ ಆಶಯದೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ.
1: ಜನಪದ ಗೀತೆಗಳು ನಮ್ಮ ಹಳ್ಳಿ ಜೀವನ, ಸಂಪ್ರದಾಯ, ಸಂತೋಷ ಮತ್ತು ನೋವುಗಳನ್ನು ಸುಂದರವಾಗಿ ವ್ಯಕ್ತಪಡಿಸುತ್ತವೆ. ನಮ್ಮ ಪೂರ್ವಜರಿಂದ ಬಂದ ಅಮೂಲ್ಯ ಪರಂಪರೆಯಾದ ಸುಂದರ ಜನಪದ ಗೀತೆಯನ್ನು ಹಾಡಲಿದ್ದಾಳೆ ಅಪೂರ್ವ.
3: ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯೊಳಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪಂಗೊಂದ್ಸಲ ಉಗೇನ್ರಪ್ಪೋ, ಉಗೇ ಉಗೇ ಉಗೇ.

0: ಪುಲಿಯವಾಹನ ಮಾಡಿಸಿಕೊಡುವಂತ ಪರುಸೆಯ ನಾನು ಮದ್ದೂರಲ್ಲಿ ಪಡೆದು ಮಡಗಿವುನಿ. ತಂದನಾನ ತಂದನ್ನತ್ತಾನ ತಂದೇ ನಾನ ತಂದನಾನ ತಂದನ್ನತ್ತಾನ. ರಾಗಿ ಕೊಟ್ಟೊಂದ್ ರಾಜ್ಯವ ಪಡೆದವಳೇ ನಿಂಗ್ರಾಜವ್ವ ರಾಜ್ಯವಾಳುವ ಕಂದನ ಪಡಿಲಿಲ್ಲೋ. ಮಕ್ಕಳ ಫಲವ ನನಗೆ ಕೊಟ್ಟರೇ ಮಾದೇವ ನಿಂಗೆ ಹಾಲಿನ ಕೊಳವ ತೋಡಿಸಿ ಕೊಡುತ್ತೀನಿ. ತಂದನಾನ ತಂದನ್ನತ್ತಾನ ತಂದೇ ನಾನ ತಂದನಾನ ತಂದನ್ನತ್ತಾನ. ಹಾಲಿನ ಕೊಳವ ತೋಡಿಸಿ ಕೊಡುವಂತ ಪರಿಸೆಯ ನಾನು ಕೊಯಮತ್ತೂರಲ್ ಪಡೆದು ಮಡಗಿವುನಿ. ತಂದನಾನ ತಂದನ್ನತ್ತಾನ ತಂದೇ ನಾನ ತಂದನಾನ ತಂದನ್ನತ್ತಾನ. ರಾಗಿ ಕೊಟ್ಟೊಂದ್ ರಾಜ್ಯವ ಪಡೆದವಳೇ ನಿಂಗ್ರಾಜವ್ವ ರಾಜ್ಯವಾಳುವ ಕಂದನ ಪಡಿಲಿಲ್ಲೋ. ಮಕ್ಕಳ ಭಾಗ್ಯ ನನಗೆ ಕೊಟ್ಟರೇ ಮಾದೇವ ನಿಂಗೆ ಮುತ್ತಿನ ತೇರ ಮಾಡಿಸಿ ಕೊಡುತ್ತೀನಿ. ತಂದನಾನ ತಂದನ್ನತ್ತಾನ ತಂದೇ ನಾನ ತಂದನಾನ ತಂದನ್ನತ್ತಾನ. ಮುತ್ತಿನ ತೇರ ಮಾಡಿಸಿಕೊಡುವಂತ ಪರುಸೆಯ ನಾನು ಮೈಸೂರಲ್ಲಿ ಪಡೆದು ಮಡಗಿವುನಿ. ತಂದನಾನ ತಂದನ್ನತ್ತಾನ ತಂದೇ ನಾನ ತಂದನಾನ ತಂದನ್ನತ್ತಾನ. ರಾಗಿ ಕೊಟ್ಟೊಂದ್ ರಾಜ್ಯವ ಪಡೆದವಳೇ ನಿಂಗ್ರಾಜವ್ವ ರಾಜ್ಯವಾಳುವ ಕಂದನ ಪಡಿಲಿಲ್ಲೋ. ಮಕ್ಕಳ ಭಾಗ್ಯ ನನಗೆ ಕೊಟ್ಟರೇ ಮಾದೇವ ನಿಂಗೆ ರುದ್ರಾಕ್ಷೀರಥ ಮಾಡಿಸಿ ಕೊಡುತ್ತೀನಿ. ತಂದನಾನ ತಂದನ್ನತ್ತಾನ ತಂದೇ ನಾನ ತಂದನಾನ ತಂದನ್ನತ್ತಾನ. ರುದ್ರಾಕ್ಷೀರಥ ಮಾಡಿಸಿಕೊಡುವಂತ ಪರಿಸೆಯ ನಾನು ಮೆಟ್ಟೂರಲ್ಲಿ ಪಡೆದು ಮಡಗಿವುನಿ. ತಂದನಾನ ತಂದನ್ನತ್ತಾನ ತಂದೇ ನಾನ ತಂದನಾನ ತಂದನ್ನತ್ತಾನ. ರಾಗಿ ಕೊಟ್ಟೊಂದ್ ರಾಜ್ಯವ ಪಡೆದವಳೇ ನಿಂಗ್ರಾಜವ್ವ ರಾಜ್ಯವಾಳುವ ಕಂದನ ಪಡಿಲಿಲ್ಲೋ. ಅಡಿಕೆ ಕೊಟ್ಟೊಂದಳ್ಳಿಯ ಪಡೆದವಳೋ ಮಾದೇವ್ನ ದಯದಿ ಅಳ್ಳಿಯಲಾಡೋ ಕಂದನ ಪಡೆದಾಳೋ. ತಂದನಾನ ತಂದನ್ನತ್ತಾನ ತಂದೇ ನಾನ ತಂದನಾನ ತಂದನ್ನತ್ತಾನ.
1: ಪರಿಶ್ರಮವೇ ಯಶಸ್ಸಿನ ಗುಟ್ಟು, ಅದನ್ನು ನಂಬಿ ಮುಂದೆ ಸಾಗಿದವರು ಮಾತ್ರ ಗುರಿ ತಲುಪುತ್ತಾರೆ ಎಂದು ತಿಳಿಸಿಕೊಟ್ಟ ದಿನಕರ ದೇಸಾಯಿಯವರ ಪರಿಚಯವನ್ನು ಮಾಡಿಕೊಡಲಿದ್ದಾಳೆ ಭಾವನ.
2: ಹೊಸಗನ್ನಡ ಸಾಹಿತ್ಯದಲ್ಲಿ ಚುಟುಕು ಬ್ರಹ್ಮನೆಂದು ಪ್ರಖ್ಯಾತವಾಗಿರುವ ದಿನಕರ ದೇಸಾಯಿ ಅವರು 1909 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು. ತಂದೆ ದತ್ತಾತ್ರೇಯ ದೇಸಾಯಿ ಸಾಲಮಸ್ತರು, ತಾಯಿ ಅಂಬಿಕಾ ಮೈಸೂರಿನಲ್ಲಿ BA ಪದವಿಯನ್ನು ಪಡೆದು ಇವರು ಮುಂಬೈನ ಸೇಂಟ್ ಜೆವಿಲಿಯರ್ ಕಾಲೇಜಿನಲ್ಲಿ MA ಪದವಿಯನ್ನು ಪಡೆದರು. ವಿವಿಧ ಸಂಘಟನೆಗಳ ಸಂಘಟಕರಾಗಿ, ಪ್ರತಿಪಾದಕರಾಗಿ, ಸಂಧಕರಾಗಿ ದುಡಿದು 1982 ಇಹಲೋಕ ತ್ಯಜಿಸಿದರು. ಇವರ ಪ್ರಮುಖ ಕೃತಿಗಳು ಹೂಗೊಂಚಲು, ತರುಣ ದಸರೆ, ಕಡಲ ಕನ್ನಡ, ದಿನಕರ ಚೌಪತಿ, ನಾಖಂಡ ಪುರಾಣ, ಪ್ರವಾಸ ಸಾಹಿತ್ಯ, ಹೀಗೆ 12 ಕೃತಿಗಳನ್ನು ರಚಿಸಿದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಇವರು ಬರೆದಿದ್ದು ಶ್ರೇಷ್ಠ ಭಾಷಣಕಾರರಾಗಿ, ಚಿಂತಕರಾಗಿ, ಆಡಳಿತಗಾರರಾಗಿ ಖ್ಯಾತಿ ಹೊಂದಿದ್ದರು. ದಿನಕರ ದರ್ಶನ ಎಂಬುದು ಇವರ ಅಭಿನಂದನ ಗ್ರಂಥ. ಗೋಖಲೆ ಸ್ಥಾಪಿಸಿದ ಭಾರತ ಸೇನಾ ಸಮಾಜದ ಸದಸ್ಯರಾಗಿ ಕಾರ್ಮಿಕ ಸಂಘಟನೆಗೆ ಶ್ರಮಿಸಿದ್ದರು. ಶಿಕ್ಷಣ ಪ್ರವಾಸಕ್ಕೆಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಸ್ಥಾಪಿಸಿದರು. ಪ್ರಾರಂಭದಲ್ಲಿ ಮುಂಬೈ ನಗರಸಭೆಯ ಸದಸ್ಯರಾಗಿ, ನಂತರ ಲೋಕಸಭೆಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಹೀಗೆ 1977 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಇವರು ನಿಧನರಾದದ್ದು 7 ನವೆಂಬರ್ 1982.
1: ವಿರಾಟ್ ಕೊಹ್ಲಿಯವರು ತಮ್ಮ ಪರಿಶ್ರಮ, ಸಮರ್ಪಣೆ ಮತ್ತು ಅಸಾಧಾರಣ ಪ್ರತಿಭೆಯಿಂದ ವಿಶ್ವ ಕ್ರಿಕೆಟ್ನಲ್ಲಿ ತನ್ನದೇ ಆದ ಸ್ಥಾನ ಪಡೆದಿದ್ದಾರೆ. ಅವರ ಜೀವನ ಚರಿತ್ರೆಯನ್ನು ಸರಳ ಸುಂದರವಾಗಿ ತಿಳಿಸಿಕೊಡಲಿದ್ದಾಳೆ ಪಲ್ಲವಿ. ಕ್ರಿಕೆಟ್ ಆಟದಲ್ಲಿ ಶತಕ ಬಾರಿಸಿದ ಸರದಾರ ವಿರಾಟ್ ಕೊಹ್ಲಿ ಸಾಧನೆ ಕುರಿತು ಒಂದು ಪಕ್ಷಿನೋಟ. ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಆಯ್ಕೆ ಮಾಡಿಕೊಂಡಿರುವ ವಿಷಯ ಭಾರತೀಯ ಕ್ರಿಕೆಟ್ನ ಹೆಮ್ಮೆಯ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು 5 ನವೆಂಬರ್ 1988 ದೆಹಲಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಕ್ರಿಕೆಟ್ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಇವರು ತಮ್ಮ ಕನಸನ್ನು ಸಾಕಾರಗೊಳಿಸಲು ಚಿಕ್ಕ ವಯಸ್ಸಿನಲ್ಲೇ ಕಠಿಣ ಶ್ರಮ ಆರಂಭಿಸಿದರು. ವೆಸ್ಟ್ ದೆಹಲಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಾ
0: ಶಿಸ್ತು ಮತ್ತು ಪರಿಶ್ರಮವನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಂಡರು. ವಿರಾಟ್ ಕೊಹ್ಲಿಯ ಜೀವನದಲ್ಲಿ ಒಂದು ದೊಡ್ಡ ಆಘಾತವೆಂದರೆ ಅವರ ತಂದೆಯ ನಿಧನ. ಆ ದುಃಖದ ಸಂದರ್ಭದಲ್ಲೂ ಅವರು ತಮ್ಮ ಜವಾಬ್ದಾರಿಯನ್ನು ಅರಿತು ಮುಂದಿನ ದಿನವೇ ದೆಹಲಿಯ ಪರವಾಗಿ ಪಂದ್ಯವನ್ನಾಡಿದರು. ಇದು ಅವರ ಮಾನಸಿಕ ಬಲ ಮತ್ತು ಕರ್ತವ್ಯ ನಿಷ್ಠೆಯನ್ನು ತೋರಿಸುತ್ತದೆ. 2008 U19 ವಿಶ್ವಕಪ್ನಲ್ಲಿ ಭಾರತ ತಂಡವನ್ನು ಗೆಲುವಿನತ್ತ ಕರೆದೊಯ್ದ ನಾಯಕನಾಗಿ ವಿರಾಟ್ ಕೊಹ್ಲಿ ಎಲ್ಲರ ಗಮನ ಸೆಳೆದರು. ಅದೇ ವರ್ಷ ಭಾರತೀಯ ಹಿರಿಯ ತಂಡಕ್ಕೆ ಆಯ್ಕೆಯಾಗಿ ಹಿಂತಿರುಗಿ ನೋಡುವ ಅವಶ್ಯಕತೆಯೇ ಇರಲಿಲ್ಲ. ಟೆಸ್ಟ್, ಏಕದಿನ ಮತ್ತು T20 ಎಲ್ಲಾ ಮಾದರಿಯ ಕ್ರಿಕೆಟ್ನಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದರು. ವಿರಾಟ್ ಕೊಹ್ಲಿ ಅವರನ್ನು ವಿಭಿನ್ನಗೊಳಿಸುವುದು ಅವರ ಆಕ್ರಮಣಕಾರಿ ಆಟ, ಅಪಾರ ಆತ್ಮವಿಶ್ವಾಸ ಮತ್ತು ಅಸಾಧಾರಣ ಫಿಟ್ನೆಸ್. ಫಿಟ್ ಇಂಡಿಯಾಗೆ ಪ್ರೇರಣೆಯಾದ ಕ್ರೀಡಾಪಟು ಎಂದರೆ ತಪ್ಪಾಗಲಾರದು. ನಾಯಕನಾಗಿ ಅವರು ಭಾರತೀಯ ತಂಡಕ್ಕೆ ಹೊಸ ಶಕ್ತಿಯನ್ನು ತುಂಬಿದರು ಮತ್ತು ವಿಶ್ವ ಕ್ರಿಕೆಟ್ನಲ್ಲಿ ಭಾರತವನ್ನು ಶಿಖರಕ್ಕೆ ಕೊಂಡೊಯ್ದರು. ಅವರು ಅನೇಕ ಶತಕಗಳನ್ನು ಗಳಿಸಿದ್ದು ICC ವರ್ಷದ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನು ಹಲವು ಬಾರಿ ಪಡೆದಿದ್ದಾರೆ. IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ರಮುಖ ಆಟಗಾರನಾಗಿಯೂ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಅವರು ಚಿತ್ರನಟಿ ಅನುಷ್ಕಾ ಶರ್ಮಾ ಅವರನ್ನು ವಿವಾಹವಾಗಿ ಸುಖಕರ ಕುಟುಂಬ ಜೀವನ ನಡೆಸುತ್ತಿದ್ದಾರೆ. ಜೊತೆಗೆ ಸಮಾಜ ಸೇವೆ, ಯುವಕರಿಗೆ ಪ್ರೇರಣೆ ನೀಡುವ ಕಾರ್ಯಗಳಲ್ಲೂ ತೊಡಗಿಕೊಂಡಿದ್ದಾರೆ. ಪ್ರಿಯ ಸ್ನೇಹಿತರೆ, ಪ್ರತಿಭೆಗಿಂತ ಪರಿಶ್ರಮ ದೊಡ್ಡದು, ಸೋಲಿಗಿಂತ ಆತ್ಮವಿಶ್ವಾಸ ಶಕ್ತಿಶಾಲಿ ಎಂಬುದನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಗುರಿಯನ್ನು ನಿಗದಿಪಡಿಸಿ ಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದ್ದರೆ ಯಶಸ್ಸು ಖಂಡಿತ ನಮ್ಮದಾಗುತ್ತದೆ. ಇಷ್ಟರೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ.
1: ಬಸವಣ್ಣನವರು 12ನೇ ಶತಮಾನದ ಮಹಾನ್ ತತ್ವಜ್ಞರು, ಸಮಾಜ ಸುಧಾರಕರು ಮತ್ತು ಕವಿ. ಅವರು ಸಮಾನತೆ, ನೈತಿಕತೆ ಮತ್ತು ಶ್ರಮದ ಮಹತ್ವವನ್ನು ಬೋಧಿಸಿದರು. ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಲಿದ್ದಾಳೆ ಪರಿಮಳ.
3: ಜಗಜ್ಯೋತಿ ಬಸವಣ್ಣನವರ ಪರಿಚಯ. ಬಸವಣ್ಣ 12ನೇ ಶತಮಾನದ ಕನ್ನಡದ ತತ್ವಜ್ಞಾನಿ, ಅರಸ ಬಿಜ್ಜಳನ ಮಂತ್ರಿ, ಸಮಾಜ ಸುಧಾರಕರು, ವಚನಕಾರರು ಹಾಗೂ ಕವಿಯಾಗಿದ್ದರು. ವಿಶ್ವಗುರು, ಪ್ರಜಾಪ್ರಭುತ್ವದ ಕ್ರಾಂತಿ ಪುರುಷ, ಭಕ್ತಿ ಭಂಡಾರಿ ಬಸವಣ್ಣ, ಜಗಜ್ಯೋತಿ ಬಸವೇಶ್ವರ, ಮಹಾಮಾನವತಾವಾದಿ ಎಂದು ಬಸವಣ್ಣನವರನ್ನು ಕರೆಯುತ್ತಾರೆ. ಅವರು 3 May 1131 ಬಾಗೇವಾಡಿಯ ವೀರಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅನೇಕ ತಾಯಿಯ ತವರು ಮನೆಯಾದ ಇಂಗಳೇಶ್ವರ ಗ್ರಾಮದಲ್ಲಿ ಜನಿಸಿದರು ಅಂತ ಪ್ರತೀತಿ ಇದೆ. ಅವರ ತಂದೆ ಶ್ರೀ ಮಾದರಸ, ತಾಯಿ ಮಾದಲಾಂಬಿಕೆ. ಮಾದಲಾಂಬಿಯು ನಂದಿವ್ರತವನ್ನು ಆಚರಿಸಿದ ನಂತರ ಮಗನಿಗೆ ಜನ್ಮ ನೀಡಿದ ಕಾರಣ ಬಸವೇಶ್ವರ ಎಂಬ ಹೆಸರಿಟ್ಟರೆಂಬ ಕಥೆ ಇದೆ. ಬಸವಣ್ಣನವರು ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಯ ವಿರೋಧಿಯಾಗಿದ್ದರು. 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಬಸವಣ್ಣನವರಿಗೆ ಜನಿವಾರ ಹಾಕಲು ಬಂದಾಗ ವಿರೋಧಿಸಿದರು. ಆಗ ಬಸವಣ್ಣನವರು ನನಗಿಂತ ಹಿರಿಯರಾದ ಅಕ್ಕ ನಾಗಮ್ಮನಿಗೆ ಜನಿವಾರ ಕೊಡಲು ಹೇಳುತ್ತಾರೆ, ಇದು ಪುರುಷರಿಗೆ ಮಾತ್ರ ಎಂದು ಅಲ್ಲಿನ ಹಿರಿಯರು ಬಸವಣ್ಣನಿಗೆ ತಿಳಿಸಿದರು. ಬಸವಣ್ಣ ಪುರುಷ ಮಹಿಳೆ ಅಸಮಾನತೆಯನ್ನು ವಿರೋಧಿಸಿ ಮನೆಯಿಂದ ನಿರ್ಗಮಿಸಿದರು. ಕೂಡಲ ಸಂಗಮಕ್ಕೆ ಬಂದು ಜಾತವೇದ ಮುನಿಗಳ ಹತ್ತಿರ ವಿದ್ಯೆ ಕಲಿತರು. ಅವರು ಕಪ್ಪಡಿ ಸಂಗಯ್ಯರಿಂದ ದೀಕ್ಷೆ ಪಡೆದರು. ಅವರು ವೇದ, ವ್ಯಾಕರಣ, ತತ್ವಶಾಸ್ತ್ರ, ಕನ್ನಡ ಮತ್ತು ಸಂಸ್ಕೃತ ಅಧ್ಯಯನದಲ್ಲಿ ಪಾಂಡಿತ್ಯ ಪಡೆದರು. ಬಸವಣ್ಣನವರಿಗೆ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಎಂಬ 2 ಧರ್ಮಪತ್ನಿಯರು ಇದ್ದರು. ಅವರು ಬಿಜ್ಜಳನ ರಾಜನ ಮಂತ್ರಿಯಾಗಿ, ಖಜಾಂಚಿಯಾಗಿ ಹಾಗೂ ದಂಡಾಧಿಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ವರ್ಣ ಪದ್ಧತಿ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ವಿರುದ್ಧ ಹಾಗೂ ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದರು. ಆಗಿನ ಕಾಲದಲ್ಲಿ ಬ್ರಾಹ್ಮಣ ಮಧುವಯ್ಯನ ಮಗಳು ಮತ್ತು ಹರಳಯ್ಯನ ಮಗನಿಗೆ ಮದುವೆ ಮಾಡಿ ಅಂತರ್ಜಾತಿ ವಿವಾಹ ಮಾಡಿಸಿದರು. ಅಂದಿನ ಬ್ರಾಹ್ಮಣ ಸಮುದಾಯ ರಾಜ ಬಿಜ್ಜಳನಿಗೆ ಈ ಅಂತರ್ಜಾತಿ ವಿವಾಹದ ಬಗ್ಗೆ ತಿಳಿಸಿ ಆಗ ರಾಜ ಬಸವಣ್ಣರನ್ನು ಗಡಿಪಾರು ಮಾಡುವ ಶಿಕ್ಷೆ ನೀಡಿದರೆಂದು ಹೇಳಲಾಗುತ್ತದೆ. ಬಸವಣ್ಣನವರು ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದರು. ಅವರು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅಂದಿನ ಕಾಲದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಎಲ್ಲರ ಅಭಿಪ್ರಾಯಗಳನ್ನು ಮಂಡಿಸುವ ಅಧಿಕಾರವನ್ನು ನೀಡಿದ ಅವರು ಕ್ರಿಸ್ತ ಶಕ 1196 ತಮ್ಮ 62ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ. ಈ ವಚನವನ್ನು ಹೇಳಿ ಗುರು ಬಸವಣ್ಣನವರ ಪರಿಚಯವನ್ನು ಮುಗಿಸುತ್ತೇನೆ.
1: ಒಲಿಂಪಿಕ್ ಕ್ರೀಡೆ ವಿಶ್ವದ ಅತ್ಯಂತ ದೊಡ್ಡ ಕ್ರೀಡಾ ಹಬ್ಬ. ಇದು ದೇಶಗಳ ನಡುವಿನ ಸ್ನೇಹ, ಶಾಂತಿ ಮತ್ತು ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. ಇಂತಹ ಸುಂದರ ಕ್ರೀಡೆಯ ಮಹತ್ವವನ್ನು ತಿಳಿಸಿಕೊಡಲಿದ್ದಾಳೆ ದೀಪಿಕಾ.
4: ಒಲಿಂಪಿಕ್ ಕ್ರೀಡೆಗಳ ಮಹತ್ವ. ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನ ಅತಿದೊಡ್ಡ ಮತ್ತು ಅತ್ಯಂತ ಪ್ರತಿಷ್ಠಿತ ಕ್ರೀಡಾ ಮಹೋತ್ಸವವಾಗಿದೆ. ಇವು 4 ವರ್ಷಕ್ಕೊಮ್ಮೆ ವಿವಿಧ ದೇಶಗಳಲ್ಲಿ ನಡೆಯುತ್ತವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳಿಂದ ಕ್ರೀಡಾಪಟುಗಳು ಭಾಗವಹಿಸಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸುತ್ತಾರೆ. ಈ ಕ್ರೀಡಾಕೂಟವನ್ನು ಒಲಿಂಪಿಕ್ ಎಂದು ಕರೆಯಲಾಗುತ್ತದೆ. ಒಲಿಂಪಿಕ್ ಕ್ರೀಡೆಗಳ ಮೂಲ ಪ್ರಾಚೀನ ಗ್ರೀಸ್ ದೇಶದಲ್ಲಿದೆ. ಕ್ರಿಸ್ತಪೂರ್ವ 776 ಮೊದಲ ಒಲಿಂಪಿಕ್ ಕ್ರೀಡಾಕೂಟ ನಡೆಯಿತು ಎಂದು ಇತಿಹಾಸದಲ್ಲಿ ಹೇಳಲಾಗಿದೆ. ನಂತರ ಆಧುನಿಕ ಒಲಿಂಪಿಕ್ಸ್ 1896 ಪುನರಾರಂಭವಾಯಿತು. ಇಂದಿನ ಕಾಲದಲ್ಲಿ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್, ಫುಟ್ಬಾಲ್, ಹಾಕಿ, ಈಜು, ಕುಸ್ತಿ, ಬಾಕ್ಸಿಂಗ್, ಜಿಮ್ನಾಸ್ಟಿಕ್, ಬ್ಯಾಡ್ಮಿಂಟನ್, ಟೆನಿಸ್ ಮೊದಲಾದ ಅನೇಕ ಕ್ರೀಡೆಗಳು ಸೇರಿವೆ. ಈ ಕ್ರೀಡಾಕೂಟವನ್ನು 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಬೇಸಿಗೆ ಒಲಿಂಪಿಕ್ಸ್, ಚಳಿಗಾಲದ ಒಲಿಂಪಿಕ್ಸ್. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಉದ್ದೇಶ ದೇಶಗಳ ನಡುವೆ ಸ್ನೇಹ, ಶಾಂತಿ ಮತ್ತು ಸಹೋದರತ್ವವನ್ನು ಬೆಳೆಸುವುದು. ಕ್ರೀಡಾಪಟುಗಳು ತಮ್ಮ ದೇಶದ ಧ್ವಜವನ್ನು ಹೆಮ್ಮೆಯಿಂದ ಹೊತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ. ಜಯಶೀಲರಿಗೆ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ನೀಡಲಾಗುತ್ತದೆ. ಭಾರತವು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನೇಕ ಪದಕಗಳನ್ನು ಗಳಿಸಿದೆ. ಭಾರತದ ಕ್ರೀಡಾಪಟುಗಳು ದೇಶದ ಗೌರವವನ್ನು ಜಗತ್ತಿನ ಮುಂದೆ ಎತ್ತಿ ತೋರಿಸುತ್ತಿದ್ದಾರೆ. ಒಲಿಂಪಿಕ್ ಕ್ರೀಡೆಗಳು ಯುವ ಜನರಿಗೆ ಶಿಸ್ತು, ಪರಿಶ್ರಮ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಕಲಿಸುತ್ತದೆ. ಒಲಿಂಪಿಕ್ ಕ್ರೀಡೆಗಳು ಕೇವಲ ಸ್ಪರ್ಧೆಯಲ್ಲ, ಜಗತ್ತಿನ ದೇಶಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಮಹತ್ವದ ಹಬ್ಬವಾಗಿದೆ. ಇವು ಶಾಂತಿ, ಸ್ನೇಹ ಮತ್ತು ಏಕತೆಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತವೆ.
1: ಸಂಗೀತವೆಂದರೆ ಮನದ ಭಾವನೆಗಳನ್ನು ಹೃದಯದಿಂದ ಹೃದಯಕ್ಕೆ ಸಾಗಿಸುವ ಸೇತುವೆ. ಜಗತ್ತಿನ ಹೊಸ ಚೈತನ್ಯವನ್ನು ಸಾರುವ ಗೀತೆಯಾದ ವಿಶ್ವ ವಿನೂತನ ಎಂಬ ಹಾಡನ್ನು ಹಾಡಲಿದ್ದಾರೆ ಹೇಮಶ್ರೀ ಮತ್ತು ತಂಡದವರು.

0: ಸರಳತೆ.
1: ಸರಳತೆ, ಸತ್ಯನಿಷ್ಠೆ ಮತ್ತು ದೇಶಭಕ್ತಿಯ ಪ್ರತೀಕವಾಗಿರುವ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಸಾರಿದ ಮಹಾನ್ ನಾಯಕ ಹಾಗೂ ಭಾರತದ ಎರಡನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸಿಕೊಡಲಿದ್ದಾಳೆ ಹೇಮಶ್ರೀ.
2: ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜೀವನ ಚರಿತ್ರೆ. ಇವರ ಜನನ ಸೆಪ್ಟೆಂಬರ್ 2, 1904. ಜನ್ಮಸ್ಥಳ ಇಂದಿನ ದೀನ್ ದಯಾಳ ಉಪಾಧ್ಯಾಯ. ಪೋಷಕರು ತಂದೆ ಶಾರದಾ ಪ್ರಸಾದ್ ಶ್ರೀವಾಸ್ತವ ಮತ್ತು ತಾಯಿ ಲಾಮದುಲಾರಿ ದೇವಿ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಸರಳತೆ, ಸತ್ಯ ನಿಷ್ಠೆ ಮತ್ತು ದೇಶಭಕ್ತಿಗೆ ಹೆಸರಾಗಿದ್ದ ಮಹಾನ್ ಚೇತನ. ಅವರು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡರು. ಕಷ್ಟಕರ ಪರಿಸ್ಥಿತಿಯಲ್ಲಿ ಶಿಕ್ಷಣ ಮುಂದುವರಿಸಿ ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅಲ್ಲಿ ಅವರಿಗೆ ಶಾಸ್ತ್ರಿ ಎಂಬ ಬಿರುದು ಲಭಿಸಿತು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳಿಂದ ಪ್ರೇರಿತರಾದರು. ಹಲವಾರು ಬಾರಿ ಜೈಲು ಶಿಕ್ಷೆ ಅನುಭವಿಸಿದರು. ಸ್ವಾತಂತ್ರ್ಯದ ನಂತರ ಸಚಿವ ಸ್ಥಾನಗಳನ್ನು ವಹಿಸಿ ಪ್ರಾಮಾಣಿಕ ಆಡಳಿತಗಾರರಾಗಿ ಹೊರಹೊಮ್ಮಿದರು. 1964ರಲ್ಲಿ ಜವಾಹರಲಾಲ್ ನೆಹರು ಅವರ ನಿಧನದ ಬಳಿಕ ಭಾರತದ ಪ್ರಧಾನಮಂತ್ರಿಯಾದರು. 1965ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ದೇಶವನ್ನು ಧೈರ್ಯದಿಂದ ಮುನ್ನಡೆಸಿದರು. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ಸೈನಿಕರು ಮತ್ತು ರೈತರ ಮಹತ್ವವನ್ನು ಎತ್ತಿ ತೋರಿಸಿದರು. ಸರಳ ಜೀವನ ಶೈಲಿ, ನಿಷ್ಠಾವಂತ ಸೇವೆ ಮತ್ತು ದೇಶಪ್ರೇಮದಿಂದ ಶಾಸ್ತ್ರಿಗೆ ಒಳ್ಳೆಯ ಹೆಸರಿದೆ. ಇವರು ಭಾರತದ ಜನಮನಗಳಲ್ಲಿ ಸದಾ ಅಮರರಾಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಸರಳತೆ ಮತ್ತು ಸತ್ಯವನ್ನು ಪಾಲಿಸಿದ ಮಹಾನ್ ನಾಯಕರು. ಬಾಲ್ಯದಲ್ಲಿಯೇ ದೇಶಭಕ್ತಿಯ ಭಾವನೆ ಅವರಲ್ಲಿ ಗಟ್ಟಿಯಾಗಿತ್ತು. ಸ್ವಾತಂತ್ರ್ಯ ಹೋರಾಟದ ವೇಳೆ ಅವರು ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳನ್ನು ಅನುಸರಿಸುವ ಹೋರಾಟ ನಡೆಸಿದರು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಶಾಸ್ತ್ರಿಯವರ ಜೀವನದ ಮಾರ್ಗದರ್ಶಕವಾಗಿದ್ದವು. ಸ್ವಾತಂತ್ರ್ಯದ ನಂತರ ಅವರು ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸಿದರು. ಒಂದು ದೊಡ್ಡ ರೈಲು ಅಪಘಾತ ಸಂಭವಿಸಿದಾಗ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಇದು ಅವರ ಪ್ರಾಮಾಣಿಕ ಅತ್ಯುತ್ತಮ ಉದಾಹರಣೆ ಎಂದು ಪರಿಗಣಿಸಲಾಗುತ್ತದೆ. 1965 ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಅವರು ದೇಶದ ಜನರಲ್ಲಿ ಧೈರ್ಯ ಮತ್ತು ಏಕತೆಯನ್ನು ಬೆಳೆಸಿದರು. ಅವರ ನೇತೃತ್ವದಲ್ಲಿ ದೇಶ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನೇ ಹೆಚ್ಚಿಸಿಕೊಂಡಿತು. 1966ರಲ್ಲಿ ಉಜ್ಬೇಕಿಸ್ತಾನದ ಶಾಂತಿ ಒಪ್ಪಂದದ ನಂತರ ಅವರ ಸ್ಮರಣಾರ್ಥಕವಾಗಿ ಭಾರತದಲ್ಲಿ ಹಲವಾರು ಸ್ಮಾರಕಗಳು ನಿರ್ಮಿಸಲ್ಪಟ್ಟಿವೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನವು ನಮಗೆ ಸತ್ಯ, ಸರಳತೆ ಮತ್ತು ದೇಶದ ಸೇವೆಯ ಪಾಠವನ್ನು ಕಲಿಸುತ್ತದೆ. ಇವರ ಮರಣ 11 ಜನವರಿ 1966. ಧನ್ಯವಾದಗಳು.
1: ವಿನಯವಿಲ್ಲದ ವಿದ್ಯೆ, ಗುಣವಿಲ್ಲದ ರೂಪ, ಹರಿತವಿಲ್ಲದ ಆಯುಧ, ಹಸಿವಿಲ್ಲದ ಊಟ, ವಿದ್ಯೆ ಇಲ್ಲದ ಜೀವನ ವ್ಯರ್ಥ ಎಂಬ ಸ್ವಾಮಿ ವಿವೇಕಾನಂದರವರ ನುಡಿಮುತ್ತನ್ನು ಸ್ಮರಿಸುತ್ತಾ ನಮ್ಮ ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ತಯಾರು ಮಾಡಿಕೊಂಡು ಕರೆದುಕೊಂಡು ಬಂದ ಕನ್ನಡ ಭಾಷಾ ಶಿಕ್ಷಕರಾದ ಮಂಜುಳಾ ಎಂ ಸಿ ಮಿಶ್ರವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಪಲ್ಲವಿ, ಸಾದಿಯ, ಭಾವನ, ವರ್ಷ, ಮೇಘನ, ಪರಿಮಳ, ಮಾನ್ಯ, ಅಮೃತ, ಅಪೂರ್ವ, ಹೇಮಶ್ರೀ, ರೂಪಶ್ರೀ, ದೀಪಿಕಾ, ಸಮರ್ಥ್, ಅರುಣ್.
3: ಇದುವರೆಗೆ ಟಿ ನರಸೀಪುರ ತಾಲೂಕಿನಲ್ಲಿರುವ ಕೇತುಪುರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ಮಕ್ಕಳ ಮಂಟಪ.
4: ಸಮಯವಾಗಿದೆ 4:02:07.
5: ಆಕಾಶವಾಣಿ. ಈಗ ನಾವು ಬಿತ್ತರಿಸಲಿರುವ ನಾಟಕ ಅತಿಥಿ. ರೂಪರ್ಟ್ ಬ್ರೂಕ್ ಅವರ ಲಿಥುವಾನಿಯಾ ಇಂಗ್ಲಿಷ್ ನಾಟಕದ ಕನ್ನಡ ರೂಪಾಂತರ ಪಾರ್ವತಿ ಜಿ ಐತಾಳ್. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಅತಿಥಿ.
6: ಹೊತ್ತು ಮುಳುಗಿಷ್ಟು ಹೊತ್ತಾಯ್ತು, ನಿನ್ನಪ್ಪ ಇನ್ನೂ ಬಂದಿಲ್ಲ. ಎಲ್ಲಿ ಹೋದ್ರೋ ಏನು? ಕಾದು ಕಾದು ಸಾಕಾಯ್ತು, ಊಟ ಮಾಡ್ಕೊಂಡು ಮಲಗ್ ಬಿಡ್ಬಹುದಿತ್ತು.
7: ಊಟವೇ ಏನಿದೆ ಊಟಕ್ಕೆ?
6: ಏನಿರುತ್ತೆ ಹೇಳು. ಒಂದು ಹಿಡಿ ಅಕ್ಕಿ ಇದ್ದದನ್ನು ಬೇಯಿಸಿ ಗಂಜಿ ಮಾಡಿದ್ದೀನಿ. ಗಂಜಿ ನಿನ್ನ ಅಪ್ಪನಿಗಾಯಿತು. ಪಾಪ ಹೊಲದಲ್ಲಿ ದುಡಿದು ದಣದ್ ಬರ್ತಾರಲ್ಲ, ನಾವು ಬರೀ ತಿಳಿ ಕುಡಿದು ಮಲಗಬೇಕು. ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಸೊಪ್ಪಿನ ಗೊಜ್ಜಿದೆ ಅಷ್ಟೆ, ನಿನ್ನೆ ಮಾಡಿದ್ದು.
0: ಯಾವಾಗಲೂ ಒಂದೇ ಕತೆ, ನಂಗಂತೂ ಸಾಕಾಗಿ ಹೋಗಿದೆ ಅಮ್ಮ. ಎಷ್ಟು ದುಡಿದ್ರು ಅರೆ ಹೊಟ್ಟೆ ಉಪವಾಸ, ಇದೂ ಒಂದು ಬದುಕ.
7: ಕ್ಷಮಿಸಿ,
6: ಆ
7: ನಿಮ್ಮ ಒಪ್ಪಿಗೆ ಕೇಳದೆ ಒಳಗೆ ಬಂದ್ಬಿಟ್ಟೆ. ಬಾಗಿಲು ತೆರೆದೇ ಇತ್ತು ನೋಡಿ, ಮತ್ತೆ ಹೊರಗೆ ವಿಪರೀತ ಚಳಿ ಬೇರೆ. ಅಬ್ಬಬ್ಬಾ,
6: ಯಾರು ನೀವು, ಯಾಕೆ ಇಲ್ಲಿಗೆ ಬಂದ್ರಿ?
7: ನಾನೊಬ್ಬ ಆಗಂತುಕ ಅಂತಾನೆ ಇಟ್ಕೊಳ್ಳಿ. ಕಾಡಿನಲ್ಲಿ ನಡೀತಾ ನಡೀತಾ ದಾರಿ ತಪ್ಪಿ ಹೋಯ್ತು, ರಾತ್ರಿನೂ ಆಗಿಬಿಡ್ತು. ಅದೃಷ್ಟವಶಾತ್ ಈ ನಿಮ್ಮ ಮನೆ ಸಿಕ್ತು, ತುಂಬ ಖುಷಿಯಾಯ್ತು. ದೇವರು ದೊಡ್ಡೋನಿದ್ದಾನೆ.
6: ಆಗಲಿ, ಕೂತ್ಕೊಳ್ಳಿ. ಕುಡಿಯೋಕೆ ನೀರು ಬೇಕೇನು?
7: ಬೇಡ, ನೀವು ಒಪ್ಪೋದಾದರೆ.
6: ಏನು?
7: ನಾನು ಇವತ್ತು ರಾತ್ರಿ ಇಲ್ಲೇ ಉಳಿಬಹುದೇ? ನನ್ನ ಊಟ ವಸತಿಗೆ ವ್ಯವಸ್ಥೆ ಮಾಡಲು ಸಾಧ್ಯವೇ?
6: ನೋಡಿದರೆ ತುಂಬ ಶ್ರೀಮಂತನಾಗಿ ಕಾಣಿಸ್ತಾನೆ, ಕೈಯಲ್ಲಿ ಬೇಕಾದಷ್ಟು ಹಣವೂ ಇರಬಹುದು. ಇವನಿಗೆ ಆಶ್ರಯ ಕೊಟ್ಟರೆ 8 ದಿನದ ಖರ್ಚಿಗಾಗೋಷ್ಟು ದುಡ್ಡು ಒಟ್ಟಿಗೆ ಸಿಗ್ಬೋದು.
8: ಹಾಂ,
6: ಆಗ್ಬೋದಪ್ಪ, ಆದರೆ ನಾವು ತುಂಬ ಬಡವರು. ನಿನಗೆ ತಿನ್ಲಿಕ್ಕೆ ಕೊಡೋಣ ಅಂದರೆ ಒಂದು ತುತ್ತು ಗಂಜಿ, ಒಂದು ಸ್ವಲ್ಪ ಗೊಜ್ಜು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನೂ ಇಲ್ಲ. ಮಲಗಲಿಕ್ಕೆ ಹಾಸಿಗೆ ಕೂಡ ಇಲ್ಲ.
7: ಧಾರಾಳ ಸಾಕು ತಾಯಿ, ನೀವು ಆ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ನನಗೆ ನಡೆದು ನಡೆದು ತುಂಬ ಸುಸ್ತಾಗಿದೆ, ಊಟ ಆದ ಕೂಡಲೇ ಗಡದ್ದಾಗಿ ನಿದ್ರೆ ಮಾಡಬೇಕು.
6: ಆಗಲಿ. ಓ, ಅಲ್ಲಿ ನೀರಿದೆ, ನಿನ್ನ ಕೈಕಾಲು ತೊಳೆದು ಬಾ, ನಾನು ತಟ್ಟೆ ಇಡ್ತೇನೆ.
7: ಆಗಲಿ ತಾಯಿ.

0: ನಾನು ಆಗಲೇ ಹೇಳಿದ್ದೇನೆ, ನಾವು ತುಂಬ ಬಡವರು. ಒಂದಿಷ್ಟು ಗಂಜಿ ಬಿಟ್ಟರೆ ಊಟಕ್ಕೆ ಬೇರೇನೂ ಇಲ್ಲ.
1: ಅಷ್ಟೇ ಸಾಕಮ್ಮ. ತುಂಬ ರುಚಿಯಾಗಿತ್ತು. ಇಂಥ ಊಟ ಉಂಡು ತುಂಬ ಕಾಲ ಆಗಿತ್ತು ನೋಡಿ. ನಾನು ಏನಾಗುತ್ತೋ ಅಂತ ಭಯಪಟ್ಟಿದ್ದೆ. ನಿಜವಾಗ್ಲೂ ನಾನು ಭಾಗ್ಯಶಾಲಿ. ನಿಮ್ಮಂಥವರ ಆಶ್ರಯ ಸಿಕ್ಕಿದ್ದು ನನ್ನ ಪುಣ್ಯ. ಹಾ, ಇನ್ನು ನಾನು ಮಲಗ್ತೇನೆ. ತುಂಬ ಸುಸ್ತಾಗಿದೆ.
0: ಸ್ವಲ್ಪ ತಡೆ, ನನ್ನ ಗಂಡ ಬರೋ ಹೊತ್ತಾಯ್ತು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬಂದ್ಬಿಡ್ತಾರೆ. ಅವರನ್ನು ನೋಡಿ ಮಾತಾಡಿದ ನಂತರ ಮಲಗಬಹುದು. ಅವರು ಹೊಲದ ಕೆಲಸಕ್ಕೆ ಹೋಗಿದ್ದಾರೆ.
1: ಆಗ್ಲಿ, ಅಂದಹಾಗೆ ನಿಮ್ಮ ಗಂಡ ಬರೋ ತನಕ ಇಲ್ಲಿ ನೀವಿಬ್ಬರೇ ಇರ್ತೀರಾ? ಇಂಥ ರಾತ್ರಿಲಿ ನಿಮಗೆ ಭಯ ಆಗೋದಿಲ್ವೇ?
0: ಭಯ ಪಡ್ಲಿಕ್ಕೆ ನಮ್ಮ ಹತ್ರ ಏನಿದೆ? ಹಣವಾಗ್ಲಿ ಬಂಗಾರದ ಒಡವೆಗಳಾಗ್ಲಿ ಇದ್ರೆ ತಾನೇ ಕಳ್ಳರ ಭಯ. ನನ್ನಂಥ ಮುದುಕಿ ಯಾರಿಗೆ ಬೇಕು? ಮತ್ತೆ ಈ ಚಂದ್ರಿ ಇದ್ದಾಳಲ್ಲ, ಅವಳ ತಂಟೆಗೆ ಬರೋ ಧೈರ್ಯ ಯಾರಿಗೂ ಇಲ್ಲ. ಎಲ್ಲರಿಗೂ ಗೊತ್ತು ಅವಳೆಷ್ಟು ಗಟ್ಟಿ ಅಂತ.
1: ನಿಮಗೆ ಮಗ ಇಲ್ವೇನು?
0: ಇದ್ದ, ಚಿಕ್ಕವನಿರುವಾಗಲೇ ಮನೆ ಬಿಟ್ಟು ಓಡ್ ಹೋದ.
1: ಕ್ಷಮಿಸಿ, ನಾನು ಕೇಳಬಾರ್ದಾಗಿತ್ತು. ನಿಮಗೆ ಈಗ ತುಂಬ ಕಷ್ಟ ಆಗ್ತಿರ್ಬಹುದಲ್ವೇ?
0: ಹೌದು, ಏನ್ ಮಾಡೋದು ಹೇಳು. ಮನೆಗೀಗ ಗಂಡ ದಿಕ್ಕು ಅಂತ ಇರೋರು ಇವರೊಬ್ರೇ. ಕೆಲವೊಮ್ಮೆ ಚಂದ್ರಿನೂ ಹೊಲಕ್ಕೆ ಹೋಗ್ತಾಳೆ. ಆದ್ರೆ ಯಾರು ಎಷ್ಟು ದುಡಿದ್ರೂ ಹೊಟ್ಟೆ ಬಟ್ಟೆಗೆ ಸಾಕಾಗ್ತಿಲ್ಲ. ಒಪ್ಪತ್ತಿನ ಊಟಕ್ಕೂ ಕಷ್ಟವಾಗಿದೆ.
1: ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾನೊಂದು ಪ್ರಶ್ನೆ ಕೇಳಲ. ಒಂದು ವೇಳೆ ನಿಮ್ಮ ಓಡಿ ಹೋದ ಮಗ ಈಗ ಹಿಂತಿರುಗಿ ಬಂದ ಅಂತ ಇಟ್ಕೊಳ್ಳಿ, ಆಗ ನೀವು ಏನ್ ಮಾಡ್ತೀರಿ?
0: ಸುಮ್ಮನೆ ಬೇಡದ ಪ್ರಶ್ನೆಗಳನ್ನು ಯಾಕೆ ಕೇಳ್ತೀಯ?
1: ಹೋಗ್ಲಿ ಬಿಡಿ. ಏನಿದ್ರು ನನಗೆ ಒಳ್ಳೆ ರುಚಿ ರುಚಿಯಾದ ಊಟ ಹಾಕಿದ್ದೀರಾ. ನಿಮಗೆ ತುಂಬ ಥ್ಯಾಂಕ್ಸ್. ನಾನಿನ್ನ ಮಲಗ್ತೀನಿ.
2: ಏ ಶಾಂತ, ಏನ್ ಮಾಡ್ತಿದ್ಯಾಲಿ?
0: ಹಾ, ನನ್ನ ಗಂಡ ಬಂದ್ರು, ನೀನ್ ಕೂತ್ಕೋ, ನಾನು ಈಗ ಬಂದೆ.
1: ಚಂದ್ರಿ, ಏನ್ ಸುಮ್ಮನೆ ಕುಳ್ತಿದ್ದೀಯಲ್ಲ, ಏನಾದರೂ ಮಾತಾಡು. ನಿನಗೆ ಇಲ್ಲಿ ಈ ಹಳ್ಳಿ ಕೊಂಪೆಯಲ್ಲಿ ಒಬ್ಳೆ ಇರೋದಕ್ಕೆ ಬೇಜಾರಾಗಲ್ವಾ? ಬೇಜಾರಾದ್ರೆ ಇಲ್ಲಿ ಮಾತಾಡೋದಕ್ಕೆ ಯಾವ ಫ್ರೆಂಡ್ಸೂ ಇಲ್ಲ. ಬಿಕೋ ಅಂತಿದೆ ಈ ಊರು. ಪೇಟೆಯಲ್ಲಾದ್ರೆ ಏನು ಮಜಾ ಇರುತ್ತೆ ಗೊತ್ತಾ? ಹಾ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ ಒಂದು ಪವಾಡ ಅಂತಲೇ ಇಟ್ಕೋ, ದೇವರು ಪ್ರತ್ಯಕ್ಷನಾಗಿ ನಿನ್ನನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ, ನಿನಗೆ ಬೇಕಾದನ್ನು ಕೊಡಿಸ್ತೀನಿ, ನಿನ್ನನ್ನು ಒಬ್ಬ ರಾಜಕುಮಾರಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದರೆ
3: ಸಾಕು. ನಿಲ್ಲಿಸಿ, ರಾಜಕುಮಾರಿಯನ್ನಾಗಿ ಮಾಡೋದಂತೆ? ಇಲ್ಲಿ ನೋಡಿ ನಾನು ಹೇಗೆ ಕುಂಟುತ್ತಿದ್ದೇನೆ. ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ನನ್ನ ಕಾಲಿಗೊಂದು ನಾಯಿ ಕಚ್ಚಿತ್ತು. ಔಷಧಿ ಮಾಡೋಣ ಅಂದರೆ ದುಡ್ಡಿರಲಿಲ್ಲ, ಊಟಕ್ಕೆ ಗತಿ ಇಲ್ಲ, ಇನ್ನು ಔಷಧಿ ಎಲ್ಲಿಂದ ತರೋದು? ನಾನು ಕುಂಟಿಯಾಗಿಬಿಟ್ಟೆ. ಒಬ್ಬ ಕುಂಟಿ ಎಂದಾದರೂ ರಾಜಕುಮಾರಿ ಆಗೋಕೆ ಸಾಧ್ಯನಾ? ಇಲ್ನೋಡಿ ನನ್ನ ಕೈಗಳು ಎಷ್ಟು ಒರಟಾಗಿವೆ. ದನಿಗಳ ಮನೆಯಲ್ಲಿ ಭತ್ತ ಕುಟ್ಟೋ ಕೆಲಸ, ಅಂಗೈ ಚರ್ಮ ಕಿತ್ತು ಕಿತ್ತು ಬರುತ್ತೆ. ಒಬ್ಬ ರಾಜಕುಮಾರಿ

0: ದಟ್ಟವಾಗ್ತಾ ಹೋದ ಹಾಗೆ ನಾನು ದಾರಿ ತಪ್ಪಿದ್ದೀನಿ ಅಂತ ಗೊತ್ತಾಯ್ತು.
1: ಅಲ್ಲ ಸ್ವಾಮಿ, ಇಷ್ಟೆಲ್ಲ ಬೆಲೆ ಬಾಳುವ ಉಡುಗೆ ತೊಡುಗೆ ಹಾಕ್ಕೊಂಡು ಈ ಕಾಡು ದಾರಿಯಲ್ಲಿ ನಡೆಯೋದಂದ್ರೆ ಅದೇನು ಆಟ ಅಂತ ತಿಳ್ಕೊಂಡ್ರ? ಕೈಯಲ್ಲಿ ಪೆಟ್ಟಿಗೆ ಬೇರೆ ಹಿಡ್ಕೊಂಡಿದ್ದೀರಿ.
0: ಪೆಟ್ಟಿಗೆಯಲ್ಲಿ ಏನಿಲ್ಲ ಬಿಡಿ, ಆದರೆ ನನ್ನ ಹತ್ರ ತುಂಬ ದುಡ್ಡಿರೋದೇನೋ ನಿಜ. ನೋಡಿ ಇಲ್ಲಿ ನೋಡಿ, ನನ್ನ ಈ ಜೇಬಲ್ಲಿ ಎಷ್ಟು ದುಡ್ಡಿದೆ ನೋಡಿ, ಇಲ್ಲಿ ನೋಡಿ ಈ ಕೋಟಿನ ಜೇಬಲ್ಲಿ ನೋಡಿ ಎಷ್ಟು ದುಡ್ಡಿದೆ ನೋಡಿ.
2: ಈ ಹಾಳು ಕಟ್ಟಿಗೆ ಎಷ್ಟು ಊದಿದ್ರೂ ಉರಿತಾನೆ ಇಲ್ಲ. ಈ ಮಳೆಗಾಲ ಹೇಗೆ ದೂಡೋದೋ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೇ,
1: ಏನೋ ಕೂಡ್ತಾ ಇಲ್ಲ. ಇಡೀ ದಿನ ಹೊಲದಲ್ಲಿ ಕೆಲಸ, ಸೊಂಟ ಮುರಿಯುವಷ್ಟು ಕೆಲಸ. ಎಷ್ಟು ಮಾಡಿದ್ರೇನು, ದಣಿಗಳು ಕೊಡೋದು ಸಂಬಳ ಬರೇ 10 ರೂಪಾಯಿ.
0: ಬರೋ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪನೇ ಉಳಿಸಿ ಕೊನೆಗೊಂದಿನ ಈ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗಿ ನೆಲೆಸ್ಬೋದಲ್ವೇ? ಅಲ್ಲಾದರೆ ಇಷ್ಟೆಲ್ಲ ಕಷ್ಟಪಡೋ ಅಗತ್ಯನೇ ಇರೋದಿಲ್ಲ.
1: ಏನಂದ್ರಿ, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗೋದ, ನಮ್ಮ ಕಷ್ಟಗಳು ಪರಿಹಾರ ಆಗೋದ, ಏನ್ ಹೇಳ್ತೀರಿ ನೀವು?
2: ಅಯ್ಯ ಸಾಕು ಸುಮ್ಮನೆ,
0: ನನಗೆ ನಿದ್ರೆ ಬರ್ತಾ ಇದೆ, ಮಲ್ಕೋಬೇಕು. ಗಂಟೆ ಎಷ್ಟಾಯ್ತು?
1: 8 ಆಗಿರ್ಬೇಕು.
0: ಆಗಿರ್ಬೇಕು ಅಂದ್ರೆ ಸರಿಯಾಗಿ ಹೇಳೋಕೆ ನಿಮ್ಮ ಹತ್ರ ಗಡಿಯಾರನೂ ಇಲ್ವೇ? ಹಾಗಾದ್ರೆ ಹೊತ್ತೊತ್ತಿಗೆ ಆಗಬೇಕಾದ ಕೆಲಸನ ಹೇಗೆ ಮಾಡ್ತೀರಾ? ಎಷ್ಟೊತ್ತಿಗೆ ಮಲಗೋದು, ಎಷ್ಟೊತ್ತಿಗೆ ಹೇಳೋದು ಅನ್ನೋದು ನಿಮಗೆ ಗೊತ್ತೋಗೋದಾದರೂ ಹೇಗೆ? ತಗೊಳ್ಳಿ, ಇಲ್ಲಿ ನೋಡಿ ಈ ನನ್ನ ಚಿನ್ನದ ವಾಚನ್ನು ಇಟ್ಕೊಳ್ಳಿ. ಹಾಂ, ಇದು ಅಪ್ಪಟ ಬಂಗಾರದ ವಾಚು, ಇವತ್ತು ರಾತ್ರಿ ಇಲ್ಲೇ ಇರಲಿ. ಬಹುಶಃ ಇಂಥ ವಾಚು ಈ ಗೋಡೆ ಮೇಲೆ ನೇತಾಡ್ತಿರೋದು ಇದೇ ಮೊದಲು ಅಂತ ಕಾಣಿಸುತ್ತೆ.
2: ಆಗಲಿ, ನಿನಗೆ ಮರಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇನೆ, ಬಾ. ಇಲ್ಲಿ ಸ್ವಲ್ಪ ಬೆಚ್ಚಗಿರೋ ಜಾಗ ಅಂದರೆ ಅಟ್ಟ, ಅಲ್ಲೊಂದು ಚಾಪೆ ಹಾಸ್ಕೊಡ್ತೇನೆ, ಹೊದ್ಕೊಳ್ಳೋಕೆ ಒಂದು ಹಳೆ ಹಚ್ಚಡ ಇದೆ, ಮೆಲ್ಲಗೆ ಬಾ. ಹಾ ಬಾ. ಅವನು ತುಂಬ ಶ್ರೀಮಂತ, ಅವನ ಹತ್ರ ತುಂಬ ದುಡ್ಡಿದೆ.
1: ತಿನ್ಲಿಕ್ಕೆ ಏನಾದರೂ ಕೊಡು, ನನಗೆ ವಿಪರೀತ ಹಸಿವೆ ಆಗಿದೆ.
2: ತಿನ್ಲಿಕ್ಕೆ ಏನೂ ಇಲ್ಲ, ಇದ್ದದನ್ನೆಲ್ಲ ಅವನಿಗೆ ಕೊಟ್ಟೆ. ಇದ್ದದ್ದಾದರೂ ಏನ್ ಮಹಾ, ಒಂದು ತುತ್ತು ಗಂಜಿ. ಅವನ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ನನಗೆ ಮೊದಲೇ ಅನಿಸಿತ್ತು. ಅವನಿಗೆ ಊಟ ಮತ್ತು ಮಲಗಲಿಕ್ಕೆ ಜಾಗ ಕೊಟ್ಟರೆ ಒಂದು 8 ದಿನದ ಖರ್ಚಿಗಾಗುವಷ್ಟು ದುಡ್ಡು ಸಿಗ್ತದೆ ಅಂತ ಅನಿಸ್ತು.
1: 8 ದಿನದ ಖರ್ಚಿಗೇನೋ ಸರಿ, ಆಮೇಲೆ?
2: ಆಮೇಲೆ ಹೇಗೋ ನಡೆಯುತ್ತೆ ಬಿಡಿ, ಇಷ್ಟು ವರ್ಷ ಮಳೆಗಾಲಗಳನ್ನ ದೂಡಲಿಲ್ವಾ ಹಾಗೆ.
1: ನನಗೇನೋ ನಂಬಿಕೆ ಇಲ್ಲ, ಎಲ್ಲಿ ಹೋದರೂ ಕೆಲಸ ಇಲ್ಲ, ಕೆಲಸ ಕೊಟ್ಟವರು ಕತ್ತೆ ಹಾಗೆ ದುಡಿಸ್ತಾ ಇದ್ದಾರೆ ಹೊರತು ಒಂದು ಹೊತ್ತು ಹೊಟ್ಟೆ ತುಂಬ ಉಣ್ಣುವಷ್ಟು ಸಂಬಳ ಕೊಡ್ತಾ ಇಲ್ಲ. ಆದರೆ ಬಂಗಾರದ ವಾಚ್, ಓಹ್, ಇದು ಇವನ ಕೈಗೆ ಹೇಗೆ ಬಂತು? ಇವನು ಯಾರು? ವಿಚಿತ್ರವಾಗಿ ಮಾತನಾಡ್ತಾ ಇದ್ದಾನಲ್ಲ, ಅವನು ಇಲ್ಲಿಗೆ ಯಾಕೆ ಬಂದ? ಅವನು ಹುಚ್ಚನಾಗಿರ್ಬೋದೇ?
2: ಹುಚ್ಚನಾಗಿದ್ರೆ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ಬಂದಿರಬೇಕು, ಒಳ್ಳೇದಾಯ್ತು. ಅವನನ್ನು ಹಿಡಿದುಕೊಟ್ರೆ ನಮಗೆ ಬಹುಮಾನ ಸಿಗ್ಬೋದು.
1: ಅಥವಾ ಅವನೊಬ್ಬ ಕಳ್ಳನಾಗಿರ್ಬೋದೇ? ಈ ಬಂಗಾರದ ವಾಚನ್ನು ಅವನು ಕದ್ದದ್ದಾಗಿರ್ಬೋದೇ?
2: ಕಳ್ಳನಾಗಿದ್ರೂ ಪರವಾಗಿಲ್ಲ, ಪೊಲೀಸರಿಗೆ ಅವನು ಹಿಡಿದುಕೊಟ್ರೆ ನಮಗೆ ಬಹುಮಾನ ಸಿಗ್ಬೋದಲ್ವಾ?
1: ದೇವರಿಗೆ ಕಣ್ಣಿಲ್ಲ, ನಮ್ಮಂಥ ಬಡವರನ್ನು ಉಪವಾಸ ಕೆಡವಿ ಇಂಥವರಿಗೆ ಮೂಗಿನವರೆಗೆ ತಿಂದರೂ ಮುಗಿಯದಷ್ಟು ಕೊಡ್ತಾನೆ.
3: ಅವನು ಇಲ್ಲಿಗೆ ಬಂದಿದ್ದನ್ನ ಯಾರು ನೋಡಿಲ್ಲ, ಯಾರೂ ನೋಡಿಲ್ಲ.
2: ಅವನ ಹತ್ರ ತುಂಬ ದುಡ್ಡಿದೆ,
3: ಅವನಿಲ್ಲಿಗೆ ಬಂದಿದ್ದನ್ನು ಯಾರು ನೋಡಿಲ್ಲ.
2: ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ.
3: ನಾವು ಪಟ್ಟಣಕ್ಕೆ ಹೋಗ್ತೇವೆ,
2: ಇನ್ನು ಮಳೆಗಾಲದ ಬಗ್ಗೆ ನಾವು ಚಿಂತೆ ಮಾಡಬೇಕಾಗೇ ಇಲ್ಲ.
3: ನಾವು ಅವನನ್ನ ಮುಗಿಸಿಬಿಡೋಣ,
2: ಆದರೆ ಅದು ನಮ್ಮಿಂದ ಸಾಧ್ಯವಿಲ್ಲ.
1: ಏಯ್, ಯಾಕೆ ಇಬ್ರು ನನ್ನನ್ನು ಹಾಗೆ ದುರುಗುಟ್ಟಿ ನೋಡ್ತಿದ್ದೀರಾ? ಯಾಕೆ, ಏನ್ ಬೇಕು ನಿಮ್ಗೆ?
2: ನೀವೇ ಮಾಡಬೇಕು.
1: ಇಲ್ಲ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ, ಅವನು ನಮ್ಮ ಅತಿಥಿ.
2: ನೆಪ ಹೇಳಿ ತಪ್ಪಿಸ್ಕೋಬೇಡಿ, ಅವನಿಗೆ ನಿದ್ದೆ ಬಂದಿರಬಹುದು, ಕಷ್ಟವೇನಲ್ಲ.

0: ಅವನು ಹೇಳಿ.
1: ಓಹ್, ನೀವು ನನ್ನನ್ನು ಏನಾನ ಹೇಳಿ ಬಯೋದ್ ಬೇಡ. ಎಲ್ಲಿ ಒಂದು ಚೂರಿ ತಂದು ಕೊಡಿ, ನಾನು ಅಟ್ಟಕ್ಕೆ ಹೋಗಿ
2: ತಗೊಳ್ಳಿ ತಗೊಳ್ಳಿ ಚೂರಿ.
1: ನಾನೀಗ ಅಟ್ಟ ಹತ್ತೀನಿ. ಏಯ್, ನೀವು ಯಾಕೆ ನನ್ನ ಹಿಂದೆ ಬರ್ತಾ ಇದ್ದೀರಾ? ನನಗೆ ನಿಮ್ಮ ಸಹಾಯ ಏನು ಬೇಕಾಗಿಲ್ಲ. ಥತ್, ಪೀಡೆಗಳು, ತೊಲಗಿ ಇಲ್ಲಿಂದ. ನೋಡ್ತಾ ಇರಿ ನಾನು ಏನ್ ಮಾಡ್ತೀನಿ ಅಂತ.
2: ಮುಗಿಸ್ ಬಂದ್ರ? ಅರೆ, ಚೂರಿ ಇನ್ನೂ ಸ್ವಚ್ಛವಾಗಿ ಇದೆ.
1: ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ವಿಪರೀತ ಹಸಿವೆ ಆಗ್ತಾ ಇದೆ, ದಾಹ ಆಗ್ತಾ ಇದೆ. ನಾನು ಮೊದಲೇನಾದರೂ ಸ್ವಲ್ಪ ಕುಡಿಯಲೇಬೇಕು. ಹೆಂಡದ ಅಂಗಡಿಗೆ ಹೋಗಿ ಬರ್ತೇನೆ. ದುಡ್ಡು ಜೇಬಲ್ಲಿ ಸ್ವಲ್ಪ ನಾಣ್ಯಗಳಿವೆ, ಸ್ವಲ್ಪ ಕರುಳು ಬೆಚ್ಚಗೆ ಮಾಡಿಕೊಂಡು ಬರ್ತೇನೆ. ಆಮೇಲೆ ಅವನನ್ನಲ್ಲ, ಅವನ ಅಪ್ಪನನ್ನು ಬೇಕಿದ್ರೂ ಕೊಳ್ತೇನೆ.
0: ಅವನು ಹೇಳಿ, ಅವನು ಏನು ಮಾಡೋದಿಲ್ಲ ನನಗ್ ಗೊತ್ತು.
2: ಅದ್ಯಾಕೆ ಹಾಗಂತೀಯ? ಅವ್ರಿಗೆ ಪಾಪ ಹಸಿವೆಯಾಗಿದೆ, ಇಡೀ ದಿನ ಕೆಲಸ ಮಾಡಿಲ್ವಾ?
0: ಇಲ್ಲ, ಅವನು ಹೇಳಿ.
2: ನಿನಗೆಲ್ಲ ಅರ್ಥವಾಗ್ತದೆ, ಅವ್ರ ಪಾಪ ದಿನವಿಡೀ ನಮಗಾಗಿ ದುಡಿತಾರೆ.
0: ನಾನಾಗಿದ್ರೆ ಇಷ್ಟು ಹೊತ್ತಿಗೆ ಎಲ್ಲ ಮುಗಿಸಿಬಿಡ್ತಿದ್ದೆ.
2: ನೀನ್ ಹಾಗೆ ಮಾಡುವವಳೆ ಅಂತ ನನಗ್ ಗೊತ್ತು.
0: ಅವನು ಮೂಗಿನವರೆಗೆ ಕುಡಿದು ತೂರಾಡ್ಕೊಂಡು ಬರ್ತಾನೆ.
2: ಅವ್ರ ಹತ್ರ ಅಷ್ಟು ದುಡ್ಡು ಇರ್ಬೇಕಲ್ಲ, ಅಲ್ಲದೆ ಅವ್ರು ಹಾಗೆ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ತಾನು ಹೋಗಿದ್ದು ಯಾಕೆ ಅಂತ ಚೆನ್ನಾಗ್ ಗೊತ್ತಿದೆ.
0: ಅವನು ಇಲ್ಲಿಂದ ಹೋಗಿರೋದು ತಪ್ಪಿಸ್ಕೊಳಕ್ಕೆ ಅಷ್ಟೇ. ಓಹ್, ಕಾಯೋದು ಅಂದ್ರೆ ಒಂದು ನರಕ.
2: ನಿನ್ನಪ್ಪ ಬರ್ತಾರೆ ಬಿಡು, ಆ ಕೆಲಸ ಅವರೇ ಮಾಡ್ತಾರೆ, ನನಗ್ ಗೊತ್ತು. ಅವನಪ್ಪ ಕಳ್ಳ ಅಂತ ನಿನಗನ್ನಿಸ್ತದೇನು?
0: ನನಗ್ ಗೊತ್ತಿಲ್ಲಮ್ಮ. ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ, ನಾವು ಪಟ್ಟಣಕ್ಕೆ ಹೋಗ್ತೀವಿ.
2: ಪಟ್ಟಣವೋ ಹಳ್ಳಿಯೋ ಎಲ್ಲಾದ್ರೂ ಒಂದೇ.
0: ಓ, ಕಾಯೋದು ಅಂದ್ರೆ ನರ್ಕ. ಹೇಳಿದ ಕೂಡ್ಲೇ ಕೆಲಸ ಮಾಡಿ ಮುಗಿಸೋದ್ ಬಿಟ್ಟು ನೆಪ ಹೇಳಿ ತಪ್ಪಿಸ್ಕೋತಾನೆ. ಹೇಳಿ,
2: ಹೊರಗೆ ಬೆಳದಿಂಗಳಿದೆ. ಅವನು ಇಲ್ಲಿಗೆ ಬಂದದ್ದನ್ನು ಯಾರು ನೋಡಿರ್ಲಿಕ್ಕಿಲ್ಲ ಅಲ್ವೇ? ಅವನು ಊಟ ಮಾಡ್ತಿರುವಾಗ?
0: ಇಲ್ಲ, ರಸ್ತೆಯಿಂದ ನೋಡಿದ್ರೆ ಹಾಗೆಲ್ಲ ಗೊತ್ತಾಗುವುದಿಲ್ಲ.
2: ಅಲ್ಲದೆ ರಾತ್ರಿ ಹೊತ್ತು ಇಲ್ಲಿ ಯಾರು ತಾನೇ ಬರ್ತಾರೆ?
3: ಯಾರಲ್ಲಿ, ಎಲ್ಲಿದ್ದೀರಿ?
2: ಯಾಕೆ ಬಂದೆ, ಏನ್ ಬೇಕು?
3: ನಿಮ್ಮ ಗಂಡ ಇಲ್ವೇ?
2: ಅವರು ಹೊರಗೋಗಿದ್ದಾರೆ. ಯಾಕೆ, ನಿದ್ದೆಗೇನಾದ್ರು ತೊಂದರೆ ಆಯ್ತಾ?
3: ಇಲ್ಲ ಇಲ್ಲ, ಅಂದ್ರೆ ಏನಿಲ್ಲ, ಅವ್ರು ಇದ್ದಿದ್ರೆ ಏನೋ ಸ್ವಲ್ಪ ಹೇಳೋದಿತ್ತು. ನಾನು ಅದನ್ನ ಇವತ್ತು ರಾತ್ರಿನೇ ಹೇಳ್ಬಿಡೋಣ ಅಂತಿದ್ದೆ. ಪರವಾಗಿಲ್ಲ, ನಾಳೆ ಹೇಳ್ತೀನಿ ಬಿಡಿ. ಅವರು ಯಾವಾಗ ಬರ್ತಾರೆ?
2: ನನಗೆ ಗೊತ್ತಿಲ್ಲ.
0: ಈಗಂತೂ ಬರೋದಿಲ್ಲ, ತುಂಬ ತಡವಾಗಬಹುದು.
3: ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ, ನಾಳೆ ಹೇಳ್ತೀನಂತೆ ಅವರಿಗೆ.
2: ವಿಪರೀತ ಚಳಿ, ಕಿಟಕಿ ಹಾಕ್ತೇನೆ, ನಾವು ಬಾಗಿಲು ಹಾಕ್ಕೊಂಡು ಮಲಗಿಬಿಡ್ತೇವೆ. ನನ್ನ ಗಂಡ ಬರುವಾಗ್ಲಂತೂ ತುಂಬ ರಾತ್ರಿ ಆಗ್ಬಹುದು. ನಿನಗೇನಾದ್ರೂ ಬೇಕಾಗಿತ್ತ?
3: ಇಲ್ಲ, ಅವ್ರು ಇದ್ದಿದ್ರೆ ಏನೋ ಹೇಳೋಣ ಅಂತ ಇದ್ದೆ. ನಿದ್ರೆ ಮಾಡೋದಕ್ಕೆ ಮೊದಲೇ ಹೇಳ್ಬಿಡ್ಬೇಕು ಅಂತ. ಪರವಾಗಿಲ್ಲ ಬರ್ಲಿ, ನಾಳೆ ಹೇಳ್ತೀನಿ ಬಿಡಿ.
2: ನಮ್ಮ ಮಾತಿನಿಂದ ನಿನಗೇನೋ ತೊಂದರೆ ಆಗಲಿಲ್ಲ ಅಲ್ವಾ?
3: ಚೇಚೆ, ಖಂಡಿತ ಇಲ್ಲ. ನನಗೆ ನಿದ್ರೆ ಬರೋದ್ರಲ್ಲಿತ್ತು, ಅಷ್ಟು ಹೊತ್ತಿಗೆ ಪಕ್ಕನೆ ಎಚ್ಚರವಾಗೋಯ್ತು. ಆಮೇಲೆ ಅನ್ನಿಸ್ತು, ಈಗಲೇ ಹೇಳಿಬಿಟ್ರೆ ನೆಮ್ಮದಿಯಿಂದ ನಿದ್ರೆ ಮಾಡ್ಬೋದಲ್ಲ ಅಂತ.
2: ನಿದ್ದೆ ಬಗ್ಗೆ ನೀನೇನು ಚಿಂತೆ ಮಾಡಬೇಡ, ನಿನಗೆ ಗಾಢವಾದ ನಿದ್ದೆ ಬರುತ್ತೆ. ಗುಂಡು ಹಾಕಿದ್ರೂ ಕೇಳಿಸ್ದಂತ ನಿದ್ದೆ.
3: ಸುಮ್ಮನೆ ನಾನು ನಿಮಗೆ ತೊಂದರೆ ಕೊಟ್ಟೆ ಅಂತ ಕಾಣಿಸುತ್ತೆ, ಕ್ಷಮಿಸಿ. ಏನೋ ಭ್ರಮೆ, ನಾಳೆ ಸಾಕು, ಪರವಾಗಿಲ್ಲ, ನಾನು ಹೋಗ್ತೇನೆ.
2: ಹೌದು, ನಿನಗೆ ತುಂಬ ಸುಸ್ತಾಗಿರಬಹುದು. ಅವ್ರ ಮಾತಿನ ಅರ್ಥ ಏನು? ಅವನು ಯಾಕೆ ಕೆಳಗಿಳಿದು ಬಂದ
0: ನನಗೆ ಗೊತ್ತಿಲ್ಲ.
2: ಅವನು ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡಿರ್ಬೋದೇ?
0: ಹಾಗೇನಿಲ್ಲ, ಬಹುಶಃ ಅವನಿಗೆ ಹೆದರಿಕೆಯಾಗಿ ಎಚ್ಚರಗೊಂಡಿರಬೇಕು.
2: ಅವನ ವರ್ತನೆ ನೋಡಿದರೆ ನಂಗೆ ಯಾಕೋ ಭಯ ಆಗ್ತಾ ಇದೆ.
0: ಅಮ್ಮ, ಅಮ್ಮ, ಯಾರೋ ಬಂದ್ರು ಅನ್ಸುತ್ತೆ.
2: ಬಿಡು
0: ಅಮ್ಮ, ಅಮ್ಮ
2: ಧೈರ್ಯವಾಗರು, ನಾನು ಹೋಗಿ ಬಾಗಿಲು ತೆಗಿತೇನೆ. ಓ ಕೆಂಚನ, ಬಾ ಒಳಗೆ ಬಾ. ಅದೇನು ಇಷ್ಟು ತಡವಾಗಿ ಬರ್ತಿದ್ದೆ? ರಾತ್ರಿ ತುಂಬ ಹೊತ್ತಾಗಿದೆಯಲ್ಲ.
4: ಇಲ್ಲಪ್ಪ, ಬರೇ 8:30 ಆಗಿದೆಯಷ್ಟೇ.
2: ನಾನು ಅಡಿಗೆ ಮನೆ ಒರೆಸಿ ಸ್ವಚ್ಛ ಮಾಡ್ತಿದ್ದೆ.
4: ತಗೊಳ್ಳಿ ಈ ಮೊಲ, ಇದನ್ನ ನಿಮ್ಗೆ ಕೊಟ್ಟು ಹೋಗೋಣ ಅಂತ ಬಂದೆ.
2: ಒಳ್ಳೇದಪ್ಪ, ನಮ್ ಬಗ್ಗೆ ನಿಜವಾದ ಕಳಕಳಿ ಇರೋನು ಅಂದ್ರೆ ನೀನೇ. ಇಲ್ಲಿ ಕೊಡು ಆ ಮೊಲನ.
4: ನಾನು ಸ್ವಲ್ಪ ಹೊತ್ತು ಒಲೆ ಹತ್ರ ಕೂತು ಚಳಿ ಕಾಯಿಸ್ಕೊಳ್ತೇನೆ.
2: ಚಂದ್ರಿ, ನಾನ್ ಮೇಲೆ ಹೋಗಿ ಚಾಪೆ ಹಾಸ್ಕೊಂಡು ಮಲಗ್ತೇನೆ. ಬರ್ತೀಯಲ್ಲ ಬೇಗ.
4: ಇಲ್ಲಿ ಒಳ್ಳೆ ಬೆಚ್ಚಿಗಿದೆ, ಹೊರಗೆ ಎಂತ ಚಳಿ ಗೊತ್ತಾ? ಎಲ್ಲಿ ನಿಮ್ಮ ಅಪ್ಪ ಕಾಣಿಸ್ಲೇ ಇಲ್ಲ?
0: ಅವನು ಹೊರಗೋಗಿದ್ದಾನೆ ಹೆಂಡದಂಗಡಿಗೆ.
4: ನಿಮ್ಮ ತಾಯಿ ಎಷ್ಟು ಒಳ್ಳೆಯವಳು, ನಮ್ಮಿಬ್ಬರನ್ನ ಮಾತಾಡ್ಲಿಕ್ಕೆ ಅಂತ ಬಿಟ್ಟು ಹೋದ್ಲಲ್ಲ.
0: ಹಾಗೇನಿಲ್ಲ, ಅವಳು ಮಲ್ಗಕ್ಕೆ ಅಂತ ಮೇಲ್ ಹೋದ್ಲು.
4: ಅವಳಿಗೆ ನಿದ್ದೆ ಬಂತು ಅಂತ ಕಾಣಿಸ್ತದೆ, ಸದ್ದೆ ಇಲ್ಲ.
0: ಆ ವಿಚಾರ ಬಿಡು.
4: ನೀವು ಇಷ್ಟು ಬೇಗ ಮಲಗ್ತೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ.
0: ನೀನು ಬರೋದೇ ಕಡಿಮೆ, ಮತ್ ಗೊತ್ತಿರೋದು ಹೇಗೆ?
4: ನೀವು ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಬಂದವ್ರ ಹತ್ರ ನೀವು ನಡ್ಕೊಳ್ತಾ ಇರೋ ರೀತಿ ಚೆನ್ನಾಗಿಲ್ಲ ಚಂದ್ರಿ.
0: ಸಿಟ್ಟು ಮಾಡ್ಕೋಬೇಡ ಕೆಂಚ, ನೀನು ಈ ಮೊಲ ತಂದ್ಕೊಟ್ಟಿದ್ದು ಒಳ್ಳೇದಾಯ್ತು, ನೀನು ಒಳ್ಳೆಯವನು. ಅಮ್ಮ ಬಾಗಿಲು ಹಾಕ್ಬೇಕು ಅಂತ ಹೇಳ್ತಾ ಇದ್ಲು ಅನ್ಸುತ್ತೆ ನನಗೆ.
4: ಏನಿದು, ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ನಿನ್ಗೆ?
0: ಹಾಗೇನಿಲ್ಲ ಕೆಂಚ, ನನ್ಗಿವತ್ತು ತುಂಬಾ ಸುಸ್ತಾಗಿದೆ, ನೀನೀಗ ಹೋಗು.
4: ನಿನ್ ಮನಸ್ಸೇ ನನಗೆ ಅರ್ಥ ಆಗ್ತಾ ಇಲ್ವಲ್ಲ.
0: ಈಗ ಹೋಗು ಅಂದೇನಲ್ಲ, ಇನ್ನೊಮ್ಮೆ ಬಂದಾಗ ಮಾತಾಡ್ತೀನಿ.
4: ಹಾಗನ್ಬೇಡ ಚಂದ್ರಿ, ದಯವಿಟ್ಟು ಸ್ವಲ್ಪ ಹೊತ್ತು ಮಾತ್ರ, ಆಮೇಲೆ ನಾನೇ ಹೋಗ್ತೀನಿ.
0: ಅಯ್ಯೋ ಒಮ್ಮೆ ಹೇಳಿದ್ರೆ ಗೊತ್ತಾಗಲ್ವಾ, ಹೋಗು.
4: ಈಗ ನಾನ್ ಹೋಗ್ದಿದ್ರೆ ಏನ್ ಮಾಡ್ತಿ?
0: ಮಾಡಿ ತೋರಿಸ್ಬೇಕಾ ನಿನಗೆ?
4: ದೂಡ್ಬೇಡ್ವೆ, ದೂಡ್ಬೇಡ್ವೆ. ಎಷ್ಟು ದೂಡಿದ್ರು ನೀನೇನ್ ಮಹಾ ಗಟ್ಟಿ ಇದ್ದೀಯ ಬಿಡು.
0: ದಯವಿಟ್ಟು ಇಲ್ಲಿಂದ ಒಮ್ಮೆ ಹೋಗು ಕೆಂಚ.
4: ಆಗ್ಲಿ, ಹೋಗ್ತೀನಿ, ಮತ್ತೆ ನಾಳೆ ಬರ್ತೀನಿ.
0: ಅಬ್ಬ ಬಚಾವದೆ
2: ಹೋದ್ನಾ ಬಚಾವ್. ಕೆಂಚ ಇಲ್ಲಿ ತನಕ ಒಂದ್ ವೇಳೆ ಅವನ ಕೆಳಗಿಡಿದು ಬಂದಿದ್ರೆ.
0: ನಡು ರಾತ್ರಿ ಆಯ್ತು, ಅಪ್ಪ ಇನ್ನೂ ಬರ್ಲಿಲ್ಲ. ನನ್ಗಂತೂ ಕಾದು ಕಾದು ಸಾಕಾಯ್ತು. ನಾನು ಪಟ್ಟಣಕ್ಕೆ ಹೋಗ್ಬೇಕು, ನನಗೆ ದುಡ್ಡು ಬೇಕು.
2: ಪಟ್ಟಣಕ್ಕೆ ಹೋಗ್ಬೇಕಂತೆ ಪಟ್ಟಣಕ್ಕೆ? ನಿನ್ನಂತ ಕುಂಟಿಯನ್ನ ಅಲ್ಲಿ ಯಾರು ನೋಡ್ತಾರೆ? ನೀನ್ ಯಾರು ಬೇಕು ಅಲ್ಲಿ?
0: ನಡು ರಾತ್ರಿ ಆಯ್ತು, ಅಪ್ಪ ಬಂದಿದ್ರೆ ಕೆಲಸ ಮುಗಿಸ್ಬೋದಿತ್ತು.
2: ಬರ್ತಾರೆ ಬರ್ತಾರೆ. ಅದೇನ್ ಶಬ್ದ?
0: ಏನು ಎಲ್ಲಿ
2: ಏನೋ ಶಬ್ದ ಕೇಳಿದ ಹಾಗಾಯ್ತಲ್ವಾ?
0: ನನಗೇನು ಕೇಳಿಲ್ಲ, ಎಲ್ಲ ನಿನ್ ಭ್ರಮೆ.
2: ಈ ಬಾರಿ ಕೂಡ ಅವ್ರು ಧೈರ್ಯ ಮಾಡದಿದ್ರೆ?
0: ಅವನು ಹೇಳಿ,
2: ಅವರಿಗೆ ದಣಿವಾಗಿದೆ, ಕುಡ್ದದ್ದು ಹೆಚ್ಚಾಯ್ತೋ ಏನೋ. ಓಹ್, ಇನ್ನು ಕಾಯೋ ಸಾಧ್ಯ ಇಲ್ಲ. ಯಾರೋ ನಮ್ಮನ್ನೇ ಕಣ್ಬಿಟ್ಟು ನೋಡ್ತಿದ್ದಾರೆ ಅನ್ಸಿ ಭಯ ಆಗ್ತಾ ಇದೆ. ಆ ಪೆಟ್ಟಿಗೆಯಲ್ಲಿ ಏನ್ ಹುಡುಕ್ತಾ ಇದ್ದಿ?
0: ಛೇ, ಈ ಚೂರಿಗಳೆಲ್ಲ ಬಡ್ಡಾಗಿಬಿಟ್ಟಿವೆ.
2: ನೀನ್ ಸುಮ್ಮನೆ ಕುಳಿತ್ಕೊಳ್ತೀಯೋ ಇಲ್ವೋ? ಅಪ್ಪ ಬರ್ತಾರೆ.
0: ಕಾಯೋದು ನನ್ನಿಂದ ಸಾಧ್ಯ ಇಲ್ಲ, ನನಗೆ ಹುಚ್ಚು ಹುಚ್ಚು ಹಿಡಿದು ಬಿಡುತ್ತೆ. ಕೊಡ್ಲಿ, ಇದು ಹರಿತಾ ಇಲ್ಲ, ಆದ್ರೆ ಭಾರವಾಗಿದೆ. ಸಾಕಿದು ಸಾಕು.
2: ಯಾಕೆ ಅದು?
0: ಈ ಕೆಲಸ ನಾವೇ ಮಾಡಿ ಮುಗಿಸೋಣ.
2: ಬೇಡ ಬೇಡ, ನೀನು
0: ಅವನನ್ನು ಕೊಲ್ಲೋದು ಏನು ಮಹಾ ಕಷ್ಟ, ಅವನೊಬ್ಬ ನರಪೇತ್ಲ. ನೀನು ಅವನ ಕೈಕಾಲುಗಳನ್ನ ಬಿಗಿಯಾಗಿ ಹಿಡ್ಕೋ, ಸಾಕು, ಉಳಿದದ್ದು ನಾನ್ ಮಾಡ್ತೀನಿ.
2: ಬೇಗ ಬಾ, ಒಮ್ಮೆ ಬೇಗ ಮಾಡಿ ಮುಗಿಸೋಣ. ಅವನಿಗೆ ಎಚ್ಚರ ಆಗದಿದ್ರೆ ಪುಣ್ಯ.
0: ಬಾ.

0: 杀过来手，哎呦，丢了，那面杀掉了，你手，哎呦，丢了嘞，那面杀掉了，杀过，你手，你手，
1: 哎，呀，看给你搞的，什么？
0: 那面多的哩，干掉了，俺们杀一的，可么了？俺妈安的干的，俺们妈也哩，打了，呀哩，搞的，阿德尼诺。ನೀನ್ ರಾಕ್ಷಸಿ, ನೀನ್ ಹೆಣ್ಣಲ್ಲ, ನೀನ್ ರಾಕ್ಷಸಿ.
1: ಅವನು ಅವನು ಅಮ್ಮ ಅಂತ ಕರೀಲಿಲ್ಲ, ಎಲ್ಲ ನಿನ್ ಭ್ರಮೆ.
0: ಅವನು ಅಮ್ಮ ಅಂತ ಕರೆದಿದ್ದ, ಆದ್ರೆ ನೀನು ಅವನ ಎದೆ ಮೇಲೆ ಇನ್ನೂ ಕೂತಿದೆ. ನಿನಗೆ ನಿನಗೆ ಅಯ್ಯೋ,
1: ಸಾಕು ನಿಲ್ಸು, ಕೆಲಸ ಮುಗೀತು. ಅಪ್ಪ ಬರೋದ್ರ ಒಳಗೆ ಕೆಲಸ ಮುಗೀತು, ಇನ್ನು ಅಪ್ಪನಿಗಾಗಿ ಕಾಯುವಾಗತ್ತೆ ಇಲ್ಲ. ನಮ್ಗೆ ದುಡ್ಡು ಸಿಗುತ್ತೆ, ನಾವು ಪಟ್ಟಣಕ್ಕೆ ಹೋಗ್ತೀವಿ. ರೇಷ್ಮೆ ರೇಷ್ಮೆ ಬಟ್ಟೆ ಹಾಕೋತೀವಿ.
2: ಚಂದ್ರಿ, ಬರ್ತಾ ಇದ್ದೀನಿ ನಾನು, ನನ್ನ ಕೆಲಸ ನಾನು ಮುಗಿಸ್ತೇನೆ.
0: ಅಗೋ
2: ಬಂದೆ,
0: ನಿನ್ನ ಅಪ್ಪ ಬಂದ್ರು ನೋಡು. ಆದರೆ ಅವ್ರು ಯಾಕೆ ಬೇರೆ ಯಾರನ್ನೋ ಕರ್ಕೊಂಡ್ ಬರ್ತಿದ್ದಾರೆ? ಹುಚ್ಚ ಹಿಡಿತೇನೋ ಅವರಿಗೆ, ಅಥವಾ ಕುಡ್ದದ್ದು ಹೆಚ್ಚಾಯ್ತಾ?
3: ಇಗೋಳಿ ಅಮ್ಮ, ನಿಮ್ಮ ಗಂಡನ್ನು ಒಳಗೆ ಕರ್ಕೊಳ್ಳಿ.
0: ಏನು ಏನಾಯ್ತು ಇವರಿಗೆ?
3: ಏನು ಗಾಬರಿ ಆಗ್ಬೇಡಿ, ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಅಲ್ವೇನಪ್ಪ?
4: ಭಾರಿ ಖುಷಿಯಲ್ಲಿದ್ದ, ಸೀದಾ ಬಂದು ಕುಳಿತು ಜೋರಾಗಿ ಏ ಒಂದು ಕ್ವಾರ್ಟರ್ ಕೊಡಿ ಅಂತ ಕೂಗಿದ. ನಾನು ಕೊಟ್ಟೆ, ಹಾಗೆ ಎರಡು ಗ್ಲಾಸ್ ಕುಡ್ದ. ಇವತ್ತು ನನ್ನ ಅದೃಷ್ಟದ ದಿನ ಅಂದ, ನಾನು ಏನೋ ಬಹಳ ಮುಖ್ಯವಾದ ಕೆಲಸ ಮಾಡ್ಲಿಕ್ಕಿದೆ ಅಂದ.
3: ನಿನ್ನ ಅದೃಷ್ಟದ ದಿನ ಅಂತ ನನಗೆ ಗೊತ್ತು ಅಂತ ನಾನಂದೆ. ನಿನ್ನ ಅದೃಷ್ಟಕ್ಕೆ ನಾವೆಲ್ಲರೂ ಒಟ್ಟಿಗೆ ಕುಡಿಯೋಣ ಅಂತ ಹೇಳಿ ನಾವೆಲ್ಲರೂ ಮತ್ತೆ ಕುಡಿದ್ವಿ. ಅವನು ಹೇಳ್ದ, ನಾನು ಬಹಳ ಮುಖ್ಯವಾದ ಒಂದು ಕೆಲಸ ಮಾಡಬೇಕಾಗಿದೆ, ಅದಕ್ಕಾಗಿ ಮೆಲ್ಲ ಮೆಲ್ಲ ಸದ್ದು ಮಾಡದೆ ಮೆಲ್ಲ ಹೋಗಬೇಕು ಅಂತ ಹೊರಟ. ಆದರೆ ಅವನಿಗೆ ಎಷ್ಟು ಅಮಲೇರಿತ್ತು ಅಂದರೆ ಒಂದು ಹೆಜ್ಜೆ ಕೂಡ ಹಾಕಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾವೇ ಕರ್ಕೊಂಡು ಬಂದೆವು. ಅವನ ಅದೃಷ್ಟದ ದಿನ ಅವನು ದಾರಿಯಲ್ಲಿ ಬಿದ್ದರೆ ಹೇಗೆ?
0: ಹಾಗಾದರೆ ನಿಮಗೆ ಗೊತ್ತಿದೆಯೇ?
3: ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೇ.
1: ಅವನು ಎಲ್ಲ ಹೇಳಿಬಿಟ್ಟಿದ್ದಾನೆಯೇ?
4: ಸ್ವಲ್ಪ ಸ್ವಲ್ಪ.
0: ಹಾಗಾದರೆ ನಾವು ಹಂಚ್ಕೊಳ್ಳೋಣ.
3: ಬೇಡ ಬೇಡ, ನಮಗೆ ನಮ್ಮ ಹೆಂಡದ ದುಡ್ಡು ಸಿಕ್ಕಿದ್ರೆ ಸಾಕು, ನಿಮ್ಮ ಅದೃಷ್ಟಕ್ಕೆ ನಾವೆಲ್ಲ ತುಂಬಾ ಸಂತೋಷನೇ ಪಡ್ತೇವೆ.
0: ಅವರು ನಿಮ್ಮ ಹತ್ರ ಏನ್ ಹೇಳಿದ್ರು?
3: ಅವನು ನಿನ್ನೆ ಸಂಜೆ ಹೊತ್ತಿಗೆ ಕತ್ತಲಾಗ್ತಾ ಬಂದಿತ್ತು, ನಮ್ಮ ಅಂಗಡಿಗೆ ಬಂದು ಕೂತ, ನನ್ನ ಗುರ್ತು ಸಿಕ್ಕಿತಾ ಅಂತ ಕೇಳ್ದ. ನಾನು ಇಲ್ಲ ಅಂದೆ. ಅವನು, ನಾನು ಚೋಮನ ಮಗ ಗುರುವ, 20 ವರ್ಷದ ಕೆಳಗೆ ಊರು ಬಿಟ್ಟು ಹೋಗಿದ್ನಲ್ಲ, ನೆನಪಿಲ್ವಾ ಅಂತ ಹೇಳ್ದ. ಅಲ್ಲ, ಗುರುತು ಸಿಗೋದಾದ್ರೂ ಹೇಗೆ? 20 ವರ್ಷದ ಕೆಳಗೆ ಚಿಕ್ಕ ಹುಡುಗನಾಗಿದ್ದ, ಈಗ ಬೆಳೆದು ಬಿಟ್ಟಿದ್ದಾನೆ.
4: ಅವನು ಈಗ ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದಾನೆ. ಪಳಪಳ ಹೊಳೆಯೋ ಪ್ಯಾಂಟು ಶರ್ಟು, ಕೈಯಲ್ಲಿ ಬಂಗಾರದ ವಾಚು. ಅವನು ಚೋಮಣ್ಣನ ಮಗ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ಆದ್ರೆ ಕೊನೆಗೆ ನಮಗೆ ಗೊತ್ತಾಯ್ತು ಬಿಡಿ.
0: ಮಗ ಮಗ,
3: ಆ ಪೋಕ್ರಿ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅವನು. ಏನ್ ಹೇಳ್ದ ಗೊತ್ತಾ? ನಾನು ಈಗ ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಒಂದು ತಮಾಷೆ ಆಟ ಆಡಬೇಕು. ಬಾಗಿಲು ತಟ್ಟಿ ಹೇಳ್ತೀನಿ, ನಾನೊಬ್ಬ ದಾರಿ ಹೋಕ, ಕಾಡಿನಲ್ಲಿ ನಡೀತಾ ನಡೀತಾ ದಾರಿ ತಪ್ಪು ಹೋಯ್ತು, ನೀವು ನನಗೆ ರಾತ್ರಿ ಇಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು, ನಾಳೆ ಎದ್ದು ಹೋಗ್ತೀನಿ ಅಂತ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದ ಕೂಡ್ಲೇ, ಈಗೋ ನೋಡಿ 20 ವರ್ಷದ ಹಿಂದೆ ಓಡ್ ಹೋದ ನಿಮ್ಮ ಮಗ ಬಂದಿದ್ದಾನೆ ಅಂತ ಹೇಳ್ತೀನಿ. ಆಗ ಸಂತೋಷದಿಂದ ಅವರ ಮುಖ ಹೇಗಾಗುತ್ತೋ ನೋಡ್ಬೇಕು ಅಂತ ನಗೋಕ್ ಶುರು ಮಾಡ್ದ.
4: ಹೌದೌದು, ಎಷ್ಟು ತಮಾಷೆಯಾಗಿ ಮಾತಾಡ್ತಿದ್ದ ಗೊತ್ತಾ?
3: ಯಾಕೆ ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ನಿಮಗೆ ಸಂತೋಷ ಆಗ್ತಾ ಇಲ್ವಾ? ಅಥವಾ ಅವನು ಇಲ್ಲಿಗೆ ಬರ್ಲೇ ಇಲ್ವೇ?
0: ಅವನು ಅಮ್ಮ ಅಂತ ಕರೆದ.
3: ಅಲ್ಲಮ್ಮ, ಅವನು ಇನ್ನೇನಂತ ಕರಿಬೇಕು?
2: ಸುಳ್ಳಿ, ಯಾರು ಸದ್ದು ಮಾಡಬೇಡಿ. ನಾನು ನಾನೊಂದು ಮುಖ್ಯವಾದ ಕೆಲಸ ಮಾಡಬೇಕು. ಎಲ್ಲ ಎಲ್ಲ ಸದ್ದು ಮಾಡಬೇಡಿ, ಸದ್ದು ಮಾಡಿ.
3: ಯಾಕೆ ಯಾಕೆ, ಏನಾಯ್ತು, ನೀವು ಏನ್ ಮಾಡಿದ್ರಿ? ನೀನ್ ಯಾಕೆ ಹಾಗೆ ನೋಡ್ತಾ ಇದೀಯ? ಯಾಕೆ, ಅವನು ನಿಮ್ಮ ಹತ್ರ ಹೇಳಿಲ್ವಾ ತಾನು ಯಾರು ಅಂತ? ನೀವಿಬ್ರು ಸೇರಿ ಏನ್ ಮಾಡಿದ್ರಿ? ಅವನು ಎಲ್ಲಿದ್ದಾನೆ? ಗುರುವ ಗುರುವ
2: ಸುಮ್ನೆ ರೀ, ಯಾರು ಗಲಾಟ ಮಾಡಬೇಡಿ. ನಾನು
0: ಅವನು ಅಮ್ಮ ಅಂತ ಕರೆದ, ನೀನು ಮತ್ತೂ ಗೊತ್ತಿದೆ, ನೀನು ಗೊತ್ತಾ ಇದ್ದೆ.
3: ಏನ್ ಮಾಡಿದ್ರಿ ನೀವು? ನೀವು ನೀವು ಅವನನ್ನು ಕೊಂದ ಹಾಕಿದ್ರ?
5: ಅಪ್ಪ ಅಪ್ಪ, ಅವಳ ಕೈಲಿ ನೋಡು, ಕೊಡಲಿ ರಕ್ತ ಆಗಿದೆ.
1: ಅಯ್ಯೋ,
3: ನೀವು
1: ನಿಲ್ಸು,
3: ಅವನನ್ನು ಮುಗಿಸಬೇಕು.
2: ಹೀಗೆ ಹೀಗೆ
1: ಅವರು ನನ್ನನ್ನ ಜೈಲಿ ಕರ್ಕೊಂಡು ಹೋಗ್ತಾರೆ. ಅಮ್ಮ ಜೈಲಿಗೆ.

0: ಅತಿಥಿ ನಾಟಕ ಬಿತ್ತರವಾಯಿತು. ಮೂಲ ಇಂಗ್ಲಿಷ್ ನಾಟಕ ರೂಪರ್ಟ್ ಬ್ರೂಕ್ ಅವರ ಲಿಥ್ವಾನಿಯಾ. ಕನ್ನಡ ರೂಪಾಂತರ ಪಾರ್ವತಿ ಜಿ ಐತಾಳ್. ಭಾಗವಹಿಸಿದ ಕಲಾವಿದರು: ತಾಯಿ ಡಾಕ್ಟರ್ ಮಾಧವಿ ಭಂಡಾರಿ, ಮಗಳು ಆತ್ರಾಡಿ ಅಮೃತಾ ಡಿಕಯ್ಯ, ಅತಿಥಿ ಡಾಕ್ಟರ್ ಎಸ್ಎಂ ಶಿವಪ್ರಕಾಶ್, ಗಂಡ ಕೆ ರಾಧಾಕೃಷ್ಣ, ಕೆಂಚ ಹಾಗೂ ಹೆಂಡಮಾರುವವ ಹರೀಶ್ ಪೇಜಾವರ. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೀಂದ್ರ ಸ್ವಾಮಿ. ನೆರವು ನೇತ್ರಾವತಿ ಪ್ರಕಾಶ್ ರಾವ್.
1: ಸಮಯವಾಗಿದೆ 4:32.
2: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ್ದ ಸಂವಾದ.
3: ಕರ್ನಾಟಕದ ಸುಪ್ರಸಿದ್ಧ ಸಂಸ್ಕೃತ ಕನ್ನಡ ವಿದ್ವಾಂಸರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳನ್ನು ಇದೇ ತಿಂಗಳು 28 ಭಾನುವಾರ ಅವರ ಅಭಿಮಾನಿಗಳು ಅಭಿನಂದನಾ ಸಂಪುಟಗಳನ್ನು ಸಮರ್ಪಿಸುವ ಮೂಲಕ ಮೈಸೂರಿನಲ್ಲಿ ವಿಶೇಷ ರೀತಿಯಿಂದ ಸನ್ಮಾನಿಸಲಿದ್ದಾರೆ. ಕೃಷ್ಣಮೂರ್ತಿಗಳು ಭಾರತೀಯ ಅಲಂಕಾರ ಶಾಸ್ತ್ರ, ಸೌಂದರ್ಯ ಶಾಸ್ತ್ರ ಈ ಕ್ಷೇತ್ರಗಳಲ್ಲಿ ಹಲವು ದಶಕಗಳ ಕಾಲ ಮೌಲಿಕವಾಗಿ ಸಂಶೋಧನೆ ನಡೆಸಿರುವವರು. ಕವಿಕಾವ್ಯ ವಿಚಾರ, ಗ್ರಂಥ ಸಂಪಾದನೆ, ಅನುವಾದ ಈ ಮೊದಲಾದ ಶಾಖೆಗಳಲ್ಲಿ ವಿಸ್ತಾರವಾಗಿ ಕೆಲಸ ಮಾಡಿರುವವರು. ಅವರ ಕೃತಿಗಳು ಇಂಗ್ಲಿಷ್, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿವೆ. ಅವನ್ನು ದೇಶ ವಿದೇಶಗಳ ಸುಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಗಳು ಪ್ರಕಟಿಸಿವೆ. ವಿದ್ವಾಂಸರು, ವಿದ್ಯಾರ್ಥಿಗಳು ಅವುಗಳಿಂದ ನಿರಂತರವಾಗಿ ಪ್ರಯೋಜನ ಪಡೆಯುತ್ತಿದ್ದಾರೆ. ಕೃಷ್ಣಮೂರ್ತಿಗಳನ್ನು ದೇಶ ವಿದೇಶಗಳ ವಿಶ್ವವಿದ್ಯಾನಿಲಯಗಳು, ಸಂಸ್ಕೃತ ವಿದ್ಯಾಪೀಠಗಳು ಬರಮಾಡಿಕೊಂಡು ಅವರಿಂದ ಉಪನ್ಯಾಸಗಳನ್ನು ಮಾಡಿಸಿವೆ. ಅವರಿಗೆ ರಾಷ್ಟ್ರಪತಿಗಳ ಪುರಸ್ಕಾರ, ರಾಜ್ಯ ಪ್ರಶಸ್ತಿ ಸೇರಿದಂತೆ ಕೇಂದ್ರದ ಹಾಗೂ ರಾಜ್ಯದ ಮಟ್ಟದಲ್ಲಿ ಸನ್ಮಾನಗಳಾಗಿವೆ. ಪದಕಗಳು, ಪ್ರಶಸ್ತಿಗಳು ದೊರೆತಿವೆ. ಇದೀಗ ಮೈಸೂರಿನಲ್ಲಿ ಜರುಗಲಿರುವ ಸನ್ಮಾನ ಸಮಾರಂಭದ ಸದವಕಾಶವನ್ನು ಪಡೆದು ನಾವು ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದೇವೆ. ನಮಸ್ಕಾರ ಕೃಷ್ಣಮೂರ್ತಿಗಳೇ.
4: ನಮಸ್ಕಾರ ವೆಂಕಟಾಚಲ ಶಾಸ್ತ್ರಿಗಳಿಗೆ. ನಿಮ್ಮಂತಹ ಮಹಾವಿದ್ವಾಂಸರ ಭೇಟಿ ನಿಜಕ್ಕೂ ಒಂದು ಸುಯೋಗ.
3: ತಾವು ಹುಟ್ಟಿ ಬೆಳೆದ ಊರು, ತಮ್ಮ ಹಿರಿಯರು, ಮನೆತನ, ಬಾಲ್ಯದಲ್ಲಿ ತಾವು ಪಡೆದ ಶಿಕ್ಷಣ ಇವನ್ನು ಕುರಿತ ಹಾಗೆ ಕೆಲವು ಮಾತುಗಳನ್ನು ತಿಳಿಸ್ತೀರಾ ಸರ್?
4: ಶಾಸ್ತ್ರಿಗಳೇ, ಹುಟ್ಟೂರು ಕೇರಳಾಪುರ, ಅಕ್ಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ಮನೆತನ ವೇದ ಪಾರಂಗತರದ್ದು. ತಂದೆ ಎನ್ ವೆಂಕಟಸುಬ್ಬಯ್ಯನವರು, ಶಾಲೆಗಳಲ್ಲಿ ಕನ್ನಡ ಪಂಡಿತರು. ತಾಯಿ ಅಲ್ಲಿಯೇ ಅಗ್ರಹಾರ ಗ್ರಾಮದ ಶಾನುಭೋಗರ ಮನೆಯವರು. ಆಸ್ತಿ ಅಲ್ಪ, ಒಟ್ಟಿನಲ್ಲಿ ಬಡ ಕುಟುಂಬ. ಬಾಲ್ಯದಲ್ಲಿ 6 ಪ್ರಾಥಮಿಕ ಶಾಲೆಗೆ ಹೋಗಲೇ ಇಲ್ಲ, ಮನೆಯಲ್ಲೇ ತಂದೆ ತಾಯಿಗಳ ಪಾಠ. ಮಾಧ್ಯಮಿಕ ಶಾಲೆ ವ್ಯಾಸಂಗ ಅರ್ಕಲಗೂಡಿನಲ್ಲಿ. ಅಲ್ಲಿಂದ ಮುಂದಿನ ಶಿಕ್ಷಣವಾದದ್ದು ಮೈಸೂರಿನ ಬನ್ಮಯ್ಯ ಹೈಸ್ಕೂಲ್ನಲ್ಲಿ. ಹೈಸ್ಕೂಲಲ್ಲಿ ಸೈನ್ಸ್ ಬದಲಿಗೆ ಹಿಂದಿ ಕಲಿತ ಪ್ರಥಮ ಗುಂಪಿನವನು.

0: ನಾನು. ಅಧ್ಯಾಪಕರು ಎನ್ ನಾಗಪ್ಪನವರು, ಅವರು ಸಾಹಿತ್ಯಾಸಕ್ತಿ ಮೂಡಿಸಿದರು. ಸಂಸ್ಕೃತ ಶಿಕ್ಷಕರಾದ ತಿಳವಳ್ಳಿ ಶಂಕರಶಾಸ್ತ್ರಿಗಳು ವ್ಯಾಕರಣವನ್ನು ಕೂಲಂಕಷವಾಗಿ ಹೇಳಿಕೊಟ್ರು.
1: ಅನಂತರ ತಾವು ಕಾಲೇಜು ವ್ಯಾಸಂಗಕ್ಕೆ ಮೈಸೂರಲ್ಲಿಯೇ ನಿಂತ್ರಿ ಅಂತ ನಾವು ತಿಳಿದಿದ್ದೇವೆ. ಆ ಕಾಲೇಜು ವ್ಯಾಸಂಗದ ದಿನಗಳು, ಆವತ್ತಿನ ನಿಮ್ಮ ಅಧ್ಯಾಪಕರು ನಿಮ್ಮ ಮೇಲೆ ಏನು ಪ್ರಭಾವವನ್ನು ಬೀರಿದರು, ಯಾರ್ಯಾರು ತಮ್ಮ ಅಧ್ಯಾಪಕರಾಗಿ ದೊರೆತಿದ್ದರು, ಈ ವಿಷಯವಾಗಿಯೂ ಕೆಲವು ಮಾತುಗಳನ್ನು ಹೇಳಬಹುದಲ್ಲ ಸರ್?
0: ಆಯಿತು, ನೀವು ಕೇಳೋದು ಸರಿಯಾಗಿದೆ. 1937ರಲ್ಲಿ ನಾನು ಇಂಟರ್ಮೀಡಿಯೇಟ್ ಕಾಲೇಜಿಗೆ ಸೇರಿದರೆ ಅಲ್ಲಿ ಹಿಂದಿ ಕಲಿಯುವ ಅವಕಾಶವೇ ಇರಲಿಲ್ಲ. ಆಪ್ಷನಲ್ ಗುಂಪಿನಲ್ಲಿ ಸಂಸ್ಕೃತ ಕಲಿತರೆ ಒಂದು ಸ್ಕಾಲರ್ಶಿಪ್ ಇತ್ತು. ಬಡತನದಿಂದಾಗಿ ಸಂಸ್ಕೃತ, ಲಾಜಿಕ್, ಹಿಸ್ಟ್ರಿ ಆಯ್ಕೆ ಮಾಡಿದ್ದಾಯಿತು. ದ್ವಿತೀಯ ಭಾಷೆ ಕನ್ನಡ. ಸಂಸ್ಕೃತ ಅಧ್ಯಾಪಕರಾದ ಪ್ರೊಫೆಸರ್ ಸಿ ಆರ್ ನರಸಿಂಹಶಾಸ್ತ್ರಿಗಳು, ಪ್ರೊಫೆಸರ್ ಎಸ್ ರಾಮಚಂದ್ರ ಅವರು, ಇದೇ ಮುಂತಾದವರು, ಇವರದ್ದು ಸಂಸ್ಕೃತ ಬೋಧನೆ ಅಂದರೆ ಬಹಳ ರೋಚಕವಾಗಿರ್ತಾ ಇತ್ತು. ಹಾಗೆಯೇ ಕುವೆಂಪು, ಟಿ ಎಸ್ ವೆಂಕಣ್ಣಯ್ಯ, ಡಿ ಎಲ್ ನರಸಿಂಹಾಚಾರ್, ಇವರ ಕನ್ನಡ ಬೋಧನೆ ಹೊಸ ಹೊಸ ವಿಚಾರಗಳನ್ನು ನೀಡುತ್ತಿತ್ತು.
1: ಯಾವ ಕಾಲಕ್ಕೂ ಉದ್ದಾಮ ವಿದ್ವಾಂಸರು ಅಂತ ಹೇಳಿ ಹೆಸರು ಪಡೆದಿರತಕ್ಕಂಥವ್ರು ಇವರೆಲ್ಲ.
0: ಇವರೆಲ್ಲ ಮಹಾರಾಜಸ್ ಕಾಲೇಜಲ್ಲಿದ್ದರು. ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಪಾಠ ಹೇಳುವ ವಿಶೇಷವಾದ ಒಂದು ವ್ಯವಸ್ಥೆ ಆವಾಗ ಇದ್ದದ್ದೇ ನಮ್ಮ ಅದೃಷ್ಟ. ಅದು ಅಧ್ಯಾಪಕ ವರ್ಗದವರು ಅಂದರೆ ಅವರ ಬಗ್ಗೆ ನಮಗೆಲ್ಲ ಭಯಭಕ್ತಿ. ಆ ಅಧ್ಯಾಪಕರು ಅಷ್ಟೇ ಭಯಭಕ್ತಿಯಿಂದ ತಮ್ಮ ಗುರುವರ್ಗದವರಾದ ಹಿರಿಯಣ್ಣ, ರಾಧಾಕೃಷ್ಣನ್ ಇವರುಗಳನ್ನು ನೆನಪಿಸ್ಕೋತಾ ಇದ್ದರು. ಇಂಗ್ಲೀಷ್ ಅಂತೂ ಎಲ್ಲರಿಗೂ ಸಿಂಹಸ್ವಪ್ನ. ಅದನ್ನು ಸರಸವಾಗಿ ಬೋಧಿಸಿದವರಲ್ಲಿ ಪ್ರೊಫೆಸರ್ ಎ ಎನ್ ಮೂರ್ತಿರಾಯರು ಒಬ್ಬರು. ಆಗ ತಾನೇ ಇಂಗ್ಲೆಂಡಿಂದ ತಿರುಗಿ ಬಂದಿದ್ದ ಬಿ ಎಸ್ ಕೇಶವನ್ ಇವರು ತುಂಬ ಅಚ್ಚುಮೆಚ್ಚಾಗಿದ್ದರು.
1: ತಾವು ಹಿಸ್ಟ್ರಿ, ಲಾಜಿಕ್, ಹಿಂದಿ ಹೀಗೆ ತಮ್ಮ ಇಂಟರ್ಮೀಡಿಯೇಟ್
0: ಸಂಸ್ಕೃತ, ಹಿಂದಿ ಅಲ್ಲ, ಹಿಂದಿ ಇರಲಿಲ್ಲ,
1: ಸಂಸ್ಕೃತ ತಗೊಂಡಿದ್ರಿ. ಈ ಸಂಸ್ಕೃತವನ್ನೇ ತಾವು ಮುಂದೆಯೂ ತಮ್ಮ ವ್ಯಾಸಂಗ ವಿಷಯವಾಗಿ ಆರಿಸ್ಕೊಂಡ್ರಲ್ಲ ಸರ್, ಏನಾದರೂ ಇದಕ್ಕೆ ವಿಶೇಷ ಕಾರಣವಿದೆಯೇ? ಅದು ಸೇರಿದ ಹಾಗೆ ತಮ್ಮ ಒಲವಿನ ಕ್ಷೇತ್ರಗಳು ಯಾವ್ಯಾವು, ಇವನ್ನು ಸ್ವಲ್ಪ ಹೇಳಿ ಸರ್.
0: ಶಾಸ್ತ್ರಿಗಳೇ, ಕ್ಲಾಸ್ ಮುಗಿದು ವಿರಾಮ ವೇಳೆ ಸಿಕ್ಕಾಗಲೆಲ್ಲ ಗ್ರಂಥಾಲಯಗಳಿಗೆ ಹೋಗಿ ಅಲ್ಲಿ ಓದುವುದೇ ನನ್ನ ಒಂದು ಚಟ ಆಗಿ ಹೋಗಿತ್ತು. ಅನೇಕ ಚರಿತ್ರೆ ಸಂಪುಟಗಳನ್ನು ಓದಿ ಮುಗಿಸಿದ್ದೆ. ಅನೇಕ ಲಾಜಿಕ್ ಪ್ರಾಬ್ಲಮ್ಸ್ಗಳನ್ನು ಬಿಡಿಸಿದ್ದೆ. ಇಂಗ್ಲಿಷ್ ಕನ್ನಡ ಸಾಹಿತ್ಯ ವಿಮರ್ಶೆಗಳನ್ನು ಆಸ್ತಿಯಿಂದ ಓದಿದ್ದೆ. ಇದರ ಫಲವೆನ್ನಬೇಕೋ ಇಲ್ಲವೇ ನನ್ನ ಅದೃಷ್ಟ ವಿಶೇಷವೆನ್ನಬೇಕೋ ಕಾಣೆ, ಅಂತೂ 39ನೇ ಪಬ್ಲಿಕ್ ಪರೀಕ್ಷೆಯಲ್ಲಿ ಅಭೂತಪೂರ್ವ ಯಶಸ್ಸು ದೊರೆಯಿತು. ನಾನೊಬ್ಬನೇ ಆ ವರ್ಷ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಸರ್ವಪ್ರಥಮ ಸ್ಥಾನ ಗಳಿಸಿದ್ದೆ. ಭಾರತೀಯರ ಪ್ರಾಚೀನ ಸಾಹಿತ್ಯ ಎಂದರೆ ಅಭಿಜಾತ ಸಾಹಿತ್ಯ. ಇದರ ಮರ್ಮವನ್ನು ಅರಿತೇ ತೀರಬೇಕು ಎಂಬ ಆಸಕ್ತಿ ಆಗಲೇ ಮೊಳಕೆ ಒಡೆದಿತ್ತು. ಅದಕ್ಕೆ ಪೂರಕವಾಗಿ ಇತಿಹಾಸ ತತ್ವಶಾಸ್ತ್ರಗಳು ಮನಸ್ಸಿಗೆ ಪ್ರಿಯವಾದವು. ನಾನು ಗ್ರಂಥಾಲಯಕ್ಕೆ ಹೋದಾಗ ಆಭರಣದ ಅಂಗಡಿಯಲ್ಲಿ ಮರುಳಾಗುವ ಹುಡುಗಿ ಹಾಗೆ.
1: ಚೆನ್ನಾಗಿದೆ ನಿಮ್ಮ ಉಪಮಾನ.
0: ಜೀವಮಾನದಲ್ಲಿ ನನ್ನದು ಒಂದು ಇಂತಹ ಗ್ರಂಥ, ಇವುಗಳ ಸಂಗಡ ಮೆರೆಯುವಂತಾದರೆ ಅದಕ್ಕಿಂತ ಹೆಚ್ಚಿನದೇನೂ ಬೇಡ ಎಂದು ಮನಸ್ಸಿನಲ್ಲಿ ಮಂಡಿಗೆ ತಿನ್ನುತ್ತಿದ್ದೆ. ಗ್ರಂಥಾಲಯದಲ್ಲಿ ಮಿಕ್ಕ ವಿಷಯದ ಬೀರುಗಳಿಗಿಂತ ಹೆಚ್ಚು ಸಂಖ್ಯೆಯ ಬೀರುಗಳು ಸಂಸ್ಕೃತ ವಿದ್ವಾಂಸರ ಕೃತಿಗಳಿಗೆ ಮೀಸಲಾಗಿರುತ್ತಿದ್ದವು. ಅತ್ತ ಓರಿಯೆಂಟ್ ಲೈಬ್ರರಿಯ ಸಕಲ ಸಂಗ್ರಹವೂ ಮನಸ್ಸನ್ನು ಕುಕ್ಕುತ್ತಿತ್ತು. ಹೀಗಾಗಿ ನನ್ನ ಒಲವಿನ ಕ್ಷೇತ್ರ ಸಂಸ್ಕೃತದ ನಾನಾ ಶಾಖೆಗಳು ಎನ್ನುವಂತಾಯಿತು. ಸಂಸ್ಕೃತ ಎಂಬ ಒಂದು ಕೊಡೆಯ ಅಡಿಯಲ್ಲಿ ವ್ಯಾಕರಣ, ಛಂದಸ್ಸು, ಮೀಮಾಂಸೆ, ತರ್ಕ, ವೇದಾಂತ ಮುಂತಾದ ಅಂಗಗಳು, ಸಾಹಿತ್ಯ ಎಂದರೆ ಮಹಾಕಾವ್ಯ, ನಾಟಕ, ಗದ್ಯಕಾವ್ಯ ಮುಂತಾದವು, ಪುರಾಣ ಇತಿಹಾಸಗಳು, ಆಧುನಿಕ ವಿದ್ವಾಂಸರ ದೃಷ್ಟಿಯಿಂದ ನಡೆದಿರುವ ಸಂಶೋಧನೆಗಳು, ಹೀಗೆ ಬಹುಮುಖವಾದ ಈ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ವಿಮರ್ಶೆ, ಇತಿಹಾಸ ಪ್ರಜ್ಞೆ, ಸಾರಗ್ರಹಣೆ ಇವೆಲ್ಲ ಮುಪ್ಪುರಿಗೊಂಡು ನಿಘಂಟು, ಕೈಪಿಡಿ, ವಿಶ್ವಕೋಶ, ಭಾಷಾಶಾಸ್ತ್ರ, ಹಸ್ತಪ್ರತಿಶಾಸ್ತ್ರ, ಶಾಸನಲಿಪಿಶಾಸ್ತ್ರ, ಪುರಾಣ ಕಥಾಶಾಸ್ತ್ರ ಹೀಗೆ ಹರಡಿಕೊಂಡಿರುವುದನ್ನು ಮೊದಲ ಬಾರಿಗೆ ಅರಿತಾಗ ನಾನು ದಿಂಗ್ಮೂಢನಾದೆ. ನನಗೆ ಪಠ್ಯಪುಸ್ತಕಗಳಾಗಿ ಹಚ್ಚಿದ್ದ ಕೃತಿಗಳ, ಅಂದರೆ ಅಲಂಕಾರ ಶಾಸ್ತ್ರ ಕೃತಿಗಳ, ಧ್ವನ್ಯಾಲೋಕ, ವ್ಯಕ್ತಿ ವಿವೇಕ, ವಕ್ರೋಕ್ತಿ ಜೀವಿತ ಗ್ರಂಥಗಳ ಕೂಲಂಕಷ ಅಧ್ಯಯನವನ್ನಾದರೂ ನಾನು ಯಾರೂ ಮಾಡದ ರೀತಿಯಲ್ಲಿ ಮಾಡಿ ಮುಗಿಸಬೇಕು ಎಂಬ ಛಲ ಮೂಡಿತು. ಏಕೆಂದರೆ ಈ ಮೂರೂ ಗ್ರಂಥಗಳಿಗೆ ಶುದ್ಧ ಪಾಠ ಇರಲಿಲ್ಲ, ಯಾವುದೇ ಅನುವಾದವೂ ಇರಲಿಲ್ಲ, ವ್ಯಾಖ್ಯಾನ ಇದ್ದದ್ದು ಅಲ್ಪ ಭಾಗ, ಅದು ದೋಷಪೂರ್ಣ. ಹೀಗಾಗಿ ನನ್ನ ಗುರುವರ್ಗದವರಿಗೆ ಇವು ಅನೇಕ ವೇಳೆ ಜಾಪಾಳದ ಮಾತ್ರೆಗಳಾಗಿದ್ದವು.
1: ಜಾಪಾಳದ ಮಾತ್ರೆ
0: ಜಾಪಾಳದ ಮಾತ್ರೆ
1: ಅಂದರೆ ಸಂಸ್ಕೃತ ವ್ಯಾಸಂಗ ಹೀಗೆ ನಿಮ್ಮನ್ನು ಒಲಿಸ್ತು. ಆಮೇಲೆ ವೃತ್ತಿಗೂ ಕೂಡ ತಾವು ಸಹಜವಾಗಿಯೇ ಅಧ್ಯಾಪಕರಾಗಿ, ಸಂಸ್ಕೃತ ಅಧ್ಯಾಪಕರಾಗಿ ಪ್ರವೇಶ ಮಾಡಿದಿರಿ. ಆದರೆ ತಾವು ಮೈಸೂರಲ್ಲಿ ನಿಲ್ಲಿಲ್ಲ, ಎಲ್ಲೆಲ್ಲೋ ಸುತ್ತಾಡಿದ ಹಾಗೆ ಕಾಣಿಸ್ತದೆ. ಬಾಗಲಕೋಟೆ, ಕುಮಟಾ, ಧಾರವಾಡ, ಮೈಸೂರು, ಪುಟ್ಟಪರ್ತಿ, ಈ ಓಡಾಟಗಳು ಬಹಳ ಜಾಸ್ತಿ ಆದವು. ಆದರೂ ಕೂಡ ಇದರ ನಡುವೆನೇ ತಾವು ಶಾಸ್ತ್ರ ವ್ಯಾಸಂಗ, ಸಾಹಿತ್ಯ ಕೃಷಿ ಇವುಗಳನ್ನು ತಪ್ಪದೇ ನಡೆಸಿದಿರಿ. ಇದಕ್ಕೆ ಪ್ರೇರಣೆ, ಇದಕ್ಕೆ ಏನು ಧ್ಯೇಯ ನಿಮ್ಮ ಕಣ್ಣೆದುರಿಗಿತ್ತು? ಏನು ವಿಧಾನಗಳನ್ನು ನೀವು ಅನುಸರಿಸಿದಿರಿ? ಸಮಯವನ್ನು ಹೇಗೆ ಹಂಚಿದಿರಿ ಇದಕ್ಕೋಸ್ಕರವಾಗಿ? ಈ ಓಡಾಟಗಳು ತಮಗೆ ಕೊಟ್ಟಂತಹ ಅನುಭವಗಳೇನು?
0: ಶಾಸ್ತ್ರಿಗಳು ಕೇಳ್ತಾ ಇರೋದು ಬಹಳ, ನನಗೆ ಉತ್ತರ ಹೇಳೋದಕ್ಕೆ ಸೂಕ್ಷ್ಮವಾಗಿದೆ. ಇದು ಹೀಗೆ ಅಂತ ಹೇಳೋದಕ್ಕೆ ನನಗೆ ಆಗ್ತಾ ಇಲ್ಲ. ಪರಾಮರ್ಶೆ, ಆತ್ಮ ಪರಾಮರ್ಶೆ ಮಾಡಿದಾಗ ನನ್ನ ವೃತ್ತ ಜೀವನ ಅಷ್ಟು ಸುಖವಾಗಿ ಸುಖಕರವಾಗಿ ಇರಲಿಲ್ಲ. ಮಹಾರಾಜ ಕಾಲೇಜಿನಲ್ಲೇ ನನಗೆ 44ರಲ್ಲಿ ದೊರೆತ ಅಧ್ಯಾಪಕ ವೃತ್ತಿ 3 ವರ್ಷ ನಡೆಯಬೇಕಾದ್ದು 3 ತಿಂಗಳಿಗೆ ಮುಗಿದು ನಾನು ಮನೆಗೆ ಬಂದಾಗ ನನ್ನ ಅವಸ್ಥೆ ತುಂಬ ಶೋಚನೀಯವಾಗಿತ್ತು. ಆ ವರ್ಷ ಸುಮ್ಮನೆ ಕೂರಲಾರದೆ ಬಿ ಟಿ ಮುಗಿಸಿದೆ. ಆದರೂ ಜೀವನೋಪಾಯ ದೊರೆಯಲಿಲ್ಲ. ಹೊಸ ಕಾಲೇಜು ಹುಟ್ಟಿಯೇ ನನಗೆ ಒಂದು ನೌಕರಿ ಇನ್ನೊಂದು ಸಿಗಬೇಕಾಯಿತು. ಆ ವರ್ಷ ದೂರದ ಬಾಗಲಕೋಟೆಯಲ್ಲಿ ಬಸವೇಶ್ವರ ಕಾಲೇಜು ಆರಂಭವಾಗಿ ನನಗೂ ಒಂದು ನೌಕರಿ ದೊರೆಯಿತು. ಊರು ಒಗ್ಗದಿದ್ದರೂ ಅಲ್ಲಿಯ ತರುಣ ಅಧ್ಯಾಪಕ ವರ್ಗದ ಅನ್ಯೋನ್ಯತೆ, ಎಲ್ಲರಿಗೂ ಅಕ್ಕರೆಯಿಂದ ಮಾರ್ಗದರ್ಶನ ಮಾಡುತ್ತಿದ್ದ ಹಿರಿಯ ಇಂಗ್ಲಿಷ್ ಅಧ್ಯಾಪಕ ಡಾಕ್ಟರ್ ಕೆ ಆರ್ ಶ್ರೀನಿವಾಸಯ್ಯಂಗಾರವರ ಇವರಿಂದ ಜೀವನ ಅಪ್ಯಾಯಮಾನವಾಗಿತ್ತು. ನಾನು ಎಂ ಎಗಾಗಿ ಮಾಡಿದ್ದ ಗ್ರಂಥಾಲಯದ ಟಿಪ್ಪಣಿಗಳ ಬಲದಿಂದಲೇ, ಬೇರೆ ಮಾರ್ಗದರ್ಶಿಗಳ ಅಗತ್ಯದಿಂದಲೂ ವಿನಾಯಿತಿ ದೊರೆತು ನಾನು ಧ್ವನ್ಯಾಲೋಕ ಆ್ಯಂಡ್ ಇಟ್ಸ್ ಕ್ರಿಟಿಕ್ಸ್ ಎಂಬ ಪಿ ಎಚ್ ಡಿ ಥೀಸಿಸ್ ಬರೆದು ಮುಂಬಯಿ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಗಳಿಸುವಂತಾಯಿತು.
1: ಅದನ್ನು ತಾವು ಅಲ್ಪಾವಧಿಯಲ್ಲೇ ಮಾಡಿದ್ರಿ ಹಾಗೆ ಅಂತ?
0: ಅಷ್ಟೇ, ಅದು 3 ತಿಂಗಳಲ್ಲೇ ಬರೆದದ್ದು. ನಾನು ಮೈಸೂರಲ್ಲೇ ಇದ್ದಿದ್ದರೆ ಇದನ್ನು ಸಾಧಿಸಲಾಗುತ್ತಿರಲಿಲ್ಲ. ಕೆ ಆರ್ ಶ್ರೀನಿವಾಸಯ್ಯಂಗಾರವರಿಂದ ಅದ್ಭುತ ಸ್ಫೂರ್ತಿ ದೊರೆಯದೆ ಹೋಗಿದ್ದರೆ ನಾನು ಲೇಖಕನೇ ಆಗುತ್ತಿರಲಿಲ್ಲ. ಇಂಗ್ಲಿಷ್ ಎಂದರೆ ಅಂಜುತ್ತಿದ್ದ ನನಗೆ ನಾನು ಬರೆದದ್ದೇ ಇಂಗ್ಲಿಷ್ ಎಂದು ಪ್ರೋತ್ಸಾಹಿಸಿದವರು ಆ ಮಹಾನುಭಾವರು. ನನ್ನ ಸಾರ್ವಮುಖೀಯ ಸಂಶೋಧನೆಗೆ ತಕ್ಕ ಗ್ರಂಥಾಲಯ ಇಲ್ಲದ್ದರಿಂದ ಈ ಮೊದಲ 16 ವರ್ಷಗಳು ಹೆಚ್ಚಾಗಿ ಅನುವಾದ ಕಾರ್ಯಕ್ಕೆ ನಾನು ಕೈ ಹಾಕಬೇಕಾಯಿತು.
1: ಅದು ಕಾರಣ ಏನಾದರೂ ಇರಲಿ, ಅನುವಾದ ಕ್ಷೇತ್ರಕ್ಕೆ ತುಂಬ ಅದರಿಂದ ಪ್ರಯೋಜನವಾಯ್ತಲ್ಲ.
0: ಅಷ್ಟೇ, ನಾನು ಬೇರೆ ಕಾರಣ ಗತ್ಯಂತರವಿಲ್ಲದೆ ಮಾಡಿದ್ದದು. ನನ್ನ ಬೋಧನ ಕಾಲ ಬಿಟ್ಟರೆ ಉಳಿದ ಎಲ್ಲ ಕಾಲವನ್ನು ನನಗೆ ಬೇರೆ ಹವ್ಯಾಸವೇ ಇರಲಿಲ್ಲ, ಈ ಅನುವಾದಕ್ಕೇ ವಿನಿಯೋಗಿಸುತ್ತಿದ್ದೆ. ಪ್ರಾಚೀನ ಕಾವ್ಯದಲ್ಲಿ ಏನೇನು ರಮಣೀಯ ಅಂಶಗಳಿವೆಯೋ ಅವುಗಳಲ್ಲಿ ಕೆಲವನ್ನಾದರೂ ಕನ್ನಡ ಅನುವಾದಕ್ಕೂ ಇಳಿಸಬೇಕು ಎಂಬುದು ನನ್ನ ಆದರ್ಶವಾಗಿತ್ತು. ಅಲಂಕಾರ, ಛಂದೋಬದ್ಧತೆ, ಪ್ರಸನ್ನತೆ, ಜೊತೆಗೆ ಸರಸತೆ, ನ್ಯೂನಾತಿರೇಕಗಳಿಗೆ ಏನೇನು ಆಸ್ಪದವಿರಬಾರದು ಎಂಬುದು ಇನ್ನೊಂದು ಅಂಶ. ನನ್ನ ಪುಣ್ಯ, ವಿದ್ವಾಂಸರು, ಗುರುಗಳು ಇದನ್ನು ಮೆಚ್ಚಿ ಪುರಸ್ಕರಿಸಿದರು. ಇದರಿಂದ ನನಗೆ ಬಿಡುಗಡೆ 1959 ಬಂತು. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸಂಸ್ಕೃತ ವಿಭಾಗ ಆರಂಭಿಸಿತು. ನನ್ನ ಮನದಾಸೆಯ ನೌಕರಿ ಕೊಟ್ಟಿತು. ಆಗ ಸಂಶೋಧನೆಗೆ ಸಜ್ಜಾಗಿ.
1: ಅಂದರೆ ತಾವು ಧಾರವಾಡಕ್ಕೆ ಬಂದು ಅಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ನೆಲೆ ನಿಂತ ಮೇಲೆ ನಿಮ್ಮ ಕ್ಷೇತ್ರ, ನಿಮ್ಮ ಸಾಹಿತ್ಯ ಕೃಷಿ ವಿಸ್ತಾರಗೊಳ್ಳೋದಕ್ಕೆ, ಬಹುಮುಖಿಯಾಗೋದಕ್ಕೆ ಅವಕಾಶವಾಯಿತು ಹಾಗೆ ಅಂತ ಹೇಳಬಹುದು.
0: ಹೌದು,
1: ಹಿರಿಯ ಸಂಸ್ಕೃತ ವಿದ್ವಾಂಸರಾಗಿ ತಮ್ಮ ಸ್ಥಾನ ಸುಪ್ರತಿಷ್ಠಿತವಾದ್ದು ಇದು ತಿಳಿದೇ ಇದೆ. ತಾವು ಲಕ್ಷಣ ಗ್ರಂಥಗಳನ್ನು ಸಂಪಾದಿಸಿದ್ದೀರಿ, ವ್ಯಾಖ್ಯಾನಿಸಿದ್ದೀರಿ, ಭಾಷಾಂತರಿಸಿದ್ದೀರಿ, ಅಲ್ಲದೆ ಕವಿಕಾವ್ಯ ವಿಚಾರಗಳನ್ನು ಮಾಡಿದ್ದೀರಿ, ಶೋಧಿಸಿದ್ದೀರಿ, ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದೀರಿ, ಅಪಾರ ಸಂಖ್ಯೆಯಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ತಾವು ಬರೆದಿದ್ದೀರಿ. ಈ ಸಾರಸ್ವತ ತಪಶ್ಚರ್ಯೆಯಲ್ಲಿ ತಮಗೆ ತುಂಬ ಸಮಾಧಾನ ಕೊಟ್ಟಿರುವಂಥ ಕೆಲಸಗಳು ಯಾವುವು? ಅಂದರೆ ನಾನು ಯಾವ ದೃಷ್ಟಿಯಿಂದ ಕೇಳ್ತೀನಿ ಅಂದರೆ, ತಾವು ಧ್ವನ್ಯಾಲೋಕವನ್ನು, ವ್ಯಕ್ತಿ ವಿವೇಕವನ್ನು, ಭರತನಾಟ್ಯಶಾಸ್ತ್ರವನ್ನು ಕುರಿತ ಹಾಗೆ ತುಂಬ ಮೌಲಿಕವಾದ ಕೆಲಸಗಳನ್ನು ಮಾಡಿದ್ದೀರಿ. ಈ ಕೆಲಸಗಳು ಯಾವ ರೀತಿಯವು, ತಾವು ತೋರಿದ ಸಾಹಸಗಳು ಏನು ಅನ್ನೋದನ್ನು ಸಂಕ್ಷೇಪವಾಗಿ ತಾವು ತಿಳಿಸೋಕ್ಕಾಗತ್ತೆಯೇ?
0: ಬಹಳ ದೊಡ್ಡ ಪ್ರಶ್ನೆ, ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ಅಷ್ಟೇ. ಯಾವುದನ್ನು ನೀವು ಸಾರಸ್ವತ ತಪಶ್ಚರ್ಯೆ ಎನ್ನುತ್ತೀರೋ ಅದನ್ನು ನಾನು ಅಮಂದ ಅಭಿಯೋಗ ಎನ್ನುತ್ತೇನೆ. ಒಳ್ಳೆಯ ಗ್ರಂಥಾಲಯ ದೊರೆತಾಗ ನಾನೇ ಅದನ್ನು ಬೇಕಾದಷ್ಟು ಬೆಳೆಸಬಹುದು ಎಂದು ಅವಕಾಶವೂ ಸಿಕ್ಕಾಗ ನಾನು ಆನಂದದಿಂದ ಉಬ್ಬಿ ಹೋದೆ. ಹಿಂದಿನ 10 ವರ್ಷಗಳ ಎಲ್ಲ ವಿದ್ವತ್ ಪತ್ರಿಕೆಗಳನ್ನು 1 ವರ್ಷದ ಅವಧಿಯಲ್ಲಿ ಓದಿಕೊಂಡೆ. ಓಲೆಗರಿಗಳಲ್ಲೇ ಉಳಿದಿದ್ದ 3-4 ಗ್ರಂಥಗಳನ್ನು ಮೊದಲ ಬಾರಿಗೆ ಶೋಧಿಸಿ ಮುದ್ರಿಸಿ ಅನುವಾದಿಸಿ ಪ್ರಕಟಿಸಿದೆ.
1: ತಪಶ್ಚರ್ಯ ಅಂತ ಇದನ್ನೇ ತಾನೇ ಹೇಳಬೇಕಾದ್ದು ನಾವು.
0: ಅದರ ಅಭಿಯೋಗವಷ್ಟೇ. ಉಪಕುಲಪತಿ ಪಾವಟೆ ಅವರ ಪ್ರೋತ್ಸಾಹದಿಂದ ಪಾಕಿಸ್ತಾನ್ ಗಡಿಯಲ್ಲಿರುವ ಜೈಸಲ್ಮೇರ್ ಜೈನ ಗ್ರಂಥಾಲಯದಲ್ಲಿದ್ದ ವಕ್ರೋಕ್ತಿ ಜೀವಿತ ಗ್ರಂಥದ ಓಲೆ ಗರಿ ತುಂಡುಗಳನ್ನೆಲ್ಲ ಮುದ್ರಿಸಿ ತರಿಸಿದೆ. ಅವುಗಳನ್ನು 2 ವರ್ಷ ಅಭ್ಯಾಸ ಮಾಡಿ ಸಂಸ್ಕೃತದಲ್ಲಿ ಪ್ರಾಯೋಗಿಕ ಸಾಹಿತ್ಯ ವಿಮರ್ಶೆಯ ಏಕಮೇವ ಮಾದರಿಯನ್ನು ಪುನಃ ರಚಿಸಿ ಅನುವಾದಿಸಿ ಪ್ರಕಟಿಸಿದೆ. ಇದಕ್ಕೆ ವಿಶ್ವಮಾನ್ಯತೆ ಪ್ರಾಪ್ತವಾಯಿತು.
1: ಸರ್, ಈಗ ಈ ಸಂಶೋಧನಾ ವ್ಯವಸಾಯದ ಅನುಭವದಲ್ಲಿ ತುಂಬ ಸ್ವಾರಸ್ಯವಾದ್ದು ಅಂತಲೋ ರೋಮಾಂಚನಕರವಾದ್ದು ಅಂತಲೋ ಹೇಳಬಹುದಾದ ಘಟನೆಗಳು ಯಾವುದಾದರೂ ತಾವು ನೆನಪು ಮಾಡಿಕೊಂಡು ಹೇಳೋಕ್ಕೆ ಸಾಧ್ಯವೇ? ಯಾಕೆ ಅಂತ ಹೇಳಿದ್ರೆ ಕಾಣೆಯವರ ಜೊತೆಯಲ್ಲಿ ತಮ್ಮ ಚರ್ಚೆಗಳು ನಡೆದಿವೆ, ಹಾಗೆ ಬೇರೆ ಪಾಶ್ಚಾತ್ಯ ವಿದ್ವಾಂಸರ ಜೊತೆಯಲ್ಲೂ ಕೆಲವು ಚರ್ಚೆಗಳು ನಡೆದಿವೆ ಅಂತ ನಾನು ಬಲ್ಲೆ. ಇವುಗಳ ಬಗ್ಗೆ ತಮಗೆ ಹೇಳುವಂಥದ್ದು ಯಾವುದಾದರೂ ಕೆಲವು ನೆನಪಿಗೆ ಬರ್ತಕ್ಕಂಥದ್ದಿವೆಯಾ ಸರ್?
0: ಸಂಶೋಧನಾ ಪ್ರಬಂಧಗಳನ್ನು ಕುರಿತಂತೆ ನಾನು ಒಂದು ಮಾತು ಮುಖ್ಯವಾಗಿ ಹೇಳಬೇಕು. ಅಲಂಕಾರ ಶಾಸ್ತ್ರದ ಯಾವುದೇ ಗ್ರಂಥವನ್ನು ಯಾವುದೇ ವ್ಯಾಖ್ಯಾನವನ್ನು ಬಿಡದೆ ಓದಬೇಕು ಎಂಬ ನನ್ನ ಆಸೆ ಫಲಿಸಿ ನನಗೆ ಹೊಸದಾಗಿ ಎಂದರೆ ಪ್ರಥಮತಃ ಕಣ್ಣಿಗೆ ಬಿದ್ದ ಅಂಶಗಳನ್ನು ಕುರಿತಂತೆ ಲೇಖನಗಳನ್ನು ಬರೆಯುತ್ತಿದ್ದೆ. ಇದು ಒಂದು ಆಸ್ಪೆಕ್ಟ್. ಒಂದು ಉದಾಹರಣೆ ಕೊಡ್ತೀನಿ. ಮುಂಬಯಿಯ ಮೇಡಮ್ ಸೋಫಿಯಾ ವಾಡಿ ಅವರ ಆರ್ಯನ್ ಪಾತ್ನಲ್ಲಿ ಅಭಿನವಗುಪ್ತರ ಗುರು ಭಟ್ಟ ತೋತರ ಪ್ರಥಮ ದೃಷ್ಟ 5 ಪದ್ಯಗಳ ಪ್ರಾಮುಖ್ಯವನ್ನು ವಿವರಿಸಿದೆ. ಒಂದು ಆರ್ಟಿಕಲ್ ಬರದೆ ಅಲ್ಲಿ ಅವರು ರಚ್ ಮಾಡಿದರು.
1: ಆರ್ಯನ್ ಪಾತ್
0: ಇವು ಕಾವ್ಯ ಕೌತುಕ ಗ್ರಂಥದಲ್ಲಿ ಇದ್ದದ್ದು ನನಗೆ ಕಾವ್ಯ ಪ್ರಕಾಶದ ಹೊಸದಾಗಿ ಅಚ್ಚಾದ ಒಂದು ಶ್ರೀಧರ ವ್ಯಾಖ್ಯಾನದಲ್ಲಿ ಸಿಕ್ತು. ಅದು ಅಲ್ಲಿವರೆಗೆ ಯಾರಿಗೂ ಸಿಕ್ಕಿರಲಿಲ್ಲ. ಅದರಲ್ಲಿ ಒಂದು ಪದ್ಯ ಹೇಗಿದೆ ಅಂದರೆ, ನೀವು ಅರಿಸ್ಟಾಟಲ್ ಬಗ್ಗೆ ಕೆಲಸ ಮಾಡಿದ್ದೀರಿ ಶಾಸ್ತ್ರಿಗಳು, ಆ ಕೆಥಾರ್ಸಿಸ್ಸಿನ ತತ್ವವೇ ಪೂರ್ತಿ ಸಂಸ್ಕೃತದಲ್ಲಿ ಅವನು ಹೇಳ್ತಾನೆ ಅನ್ನಿಸ್ತು. ಅದನ್ನು ನೋಡಿದಾಗ ನನಗೆ ಒಂದನ್ನು ಹೇಳ್ತೇನೆ. ಭಾರತೀಯ ಪ್ರತಿರೂಪ ಇದು ಅಂತ. ಯಥಾದರ್ಶಾತ್ ಮಲೇನೈವ ಮಲಯೇವೋಪಶೋಧ್ಯತೆ ತಥಾ ರಾಗಾವಬೋಧೇನ ಪಶ್ಯತಾಂ ಶೋಧ್ಯತೆ ಮನಃ. ಕನ್ನಡಿ ಧೂಳು ಹಿಡಿದಾಗ ಧೂಳಿಂದಲೇ ಒರೆಸಿ ಶುಚಿ ಮಾಡುತ್ತೇವಷ್ಟೇ, ಹಾಗೆಯೇ ಪ್ರೇಕ್ಷಕರ ಹೃದಯದಲ್ಲಿ ರಾಗವನ್ನು ಕೆರಳಿಸಿಯೇ ಹೃದಯಕ್ಕೆ ರಾಗಸ್ಪರ್ಶದಿಂದ ಬಿಡುಗಡೆಯನ್ನು ಸಾಧಿಸಲಾಗುತ್ತದೆ ಅಂತ ಅದರ್ಥ. ಆದರೆ ಇಂಥವು ಹೆಚ್ಚಿನ ಶೋಧ ಪ್ರಬಂಧಗಳು ಸ್ವಪ್ರೇರಣೆಯಿಂದ ಬಂದದ್ದಲ್ಲ. ಕಾಲದಿಂದ ಕಾಲಕ್ಕೆ ಅವರು ಇವರು ಎಂದರೆ ದೊಡ್ಡ ವಿಶ್ವವಿದ್ಯಾಲಯಗಳು, ಸಂಶೋಧನಾ ಸಂಸ್ಥೆಗಳು, ವಿಶ್ವಕೋಶಗಳು ಹೇಳಿ ಬರೆಯಿಸಿದಂಥವು.
1: ತಾವು ಸೃಜನಶೀಲತೆ ಪಾಂಡಿತ್ಯ ಇವನ್ನು ಕುರಿತಾಗೆ ಒಂದು ಅಪೂರ್ವವಾದ ಗ್ರಂಥವನ್ನೇ ರಚಿಸಿದ್ದೀರಿ. ಸಾಮಾನ್ಯವಾಗಿ ಇವುಗಳ ನಡುವೆ ಬಾಂಧವ್ಯ ಇಲ್ಲ ಅಂತ ಹೇಳಿ ಅನೇಕರು ತಿಳಿತಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್?
0: ನಮ್ಮ ಅಭಿಜಾತ ಸಾಹಿತ್ಯದ ಬೇಸಿಕ್ಸ್ ಅಥವಾ ಮೌಲಿಕ ಪ್ರಶ್ನೆಗಳನ್ನೇ ನಾವು ಪ್ರಶ್ನಿಸುವುದು ಸರಿಯಲ್ಲ. ಮೌಲಿಕ ಪ್ರಶ್ನೆ ಬೇಸಿಕ್ಸ್ ಯಾವತ್ತೂ ಎಲ್ಲದಕ್ಕೂ ಒಪ್ಪಿಕೊಂಡೇ ತೀರಬೇಕು. ಈಗ ನೋಡಿ, ಸಮಾಜಕ್ಕೆ ಕವಿ ಜವಾಬ್ದಾರಿಯಿಂದ ಬರದೇ ಅಲ್ಲವೇ ಕರ್ತವ್ಯ ನಿರ್ವಹಿಸಬೇಕಾದ್ದು? ಜವಾಬ್ದಾರಿ ಇಲ್ಲದೆ ಬರೆಯೋದಕ್ಕೆ ಅವನಿಗಿದೆಯೇ? ಪ್ರತಿಭೆಯೇನೋ ದೇವದತ್ತ, ಆದರೆ ಅದಿದ್ದರೆ ಸಾಲದು. ಅವನು ತನ್ನ ಕಾಲದ ಎಲ್ಲ ಜ್ಞಾನ ಶಾಖೆಗಳ ಸಾಮಾನ್ಯ ಪರಿಚಯವನ್ನಾದರೂ ಮಾಡಿಕೊಳ್ಳಬೇಕು. ಪ್ರತಿಭಾನಂ ಕಾವ್ಯ ವಿದ್ಯಾಪ್ರಚಯ ಪರಿಚಯ, ಕಾವ್ಯ ಪ್ರಚಯನೂ ಆಗ್ಬೋದದು, ವಿದ್ಯಾಪ್ರಚಯವೂ ಆಗ್ಬೋದು. ಆ ಪ್ರಚಯದ ಪರಿಚಯ, ಸ್ಥೂಲ ಪರಿಚಯ ಅಷ್ಟೇ ನಾವು ಹೇಳೋದು. ಆಳವಾದ ಪಾಂಡಿತ್ಯವಲ್ಲ, ಇದೇ ವ್ಯುತ್ಪತ್ತಿ. ಮೂರನೆಯದು ಬಹುಮುಖ್ಯ ಅಂತ ಪ್ರಾಚೀನರು ತಿಳಿದದ್ದು, ಪೂರ್ತಿ ಲೋಪ ಇವತ್ತಾಗಿರೋದು, ಕಾವ್ಯಜ್ಞ ಶಿಕ್ಷೆಯ ಅಭ್ಯಾಸ. ಕಾವ್ಯ ಕಲೆಯ ಅಭ್ಯಾಸ ಕಾವ್ಯಜ್ಞರ ಪದತಲದಲ್ಲಿ. ಈ ಮೂರನೇ ಶೈರ್ಷಿಕೆಯಲ್ಲಿ ಛಂದಸ್ಸು, ವ್ಯಾಕರಣ, ಲಕ್ಷಣ ಗ್ರಂಥ ಇವುಗಳ ಪಾಂಡಿತ್ಯ ಸೇರುತ್ತೆ. ಮೂರನೇದರಲ್ಲಿ, ಎರಡನೇದರಲ್ಲ. ಈ ಮೂರು ಅಗತ್ಯಗಳಲ್ಲೂ ಬಾಂಧವ್ಯವಿಲ್ಲವಾದರೆ ದೋಷಗಳಿಗೆ ದಾರಿಯಾಗುತ್ತದೆ, ಸೌಂದರ್ಯಾಂಶಗಳು ಕಡಿಮೆಯಾಗುತ್ತವೆ, ವಿಮರ್ಶಕ ಪ್ರಿಯತೆ ಕುಂದುತ್ತದೆ.
1: ತಮ್ಮ ಸಂಪರ್ಕಕ್ಕೆ ಎಷ್ಟೋ ಜನ ನಮ್ಮ ದೇಶದ ವಿದ್ವಾಂಸರು, ವಿದೇಶದ ವಿದ್ವಾಂಸರು ಬಂದಿದ್ದಾರೆ. ಅವರ ಒಡನಾಟ ತಮಗಾಗಿದೆ, ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ, ಸಹಕಾರ ಪಡೆದಿದ್ದಾರೆ. ಈ ವಿದ್ವಾಂಸರ ಜೊತೆಯಲ್ಲಿ ಏನು ವಿಚಾರ ವಿನಿಮಯ ವಾಗ್ವಾದ ಇತ್ಯಾದಿ ಕೆಲವನ್ನು ಹೇಳಿದ್ದೀರಿ ಈಗಾಗಲೇ, ಇನ್ಯಾವುದೋ ಪ್ರಮುಖವಾದ ಹಿರಿಯಣ್ಣವ್ರ ಜೊತೆಯಲ್ಲೋ ಕಾಣೆಯವ್ರ ಜೊತೆಯಲ್ಲೋ ಅಂಥ ಹಿರಿಯರ ಜೊತೆ ಅವ್ರ ಸಂಪರ್ಕ ಇತ್ತು ತಮಗೆ, ಯಾವ್ದಾದ್ರು ಒಂದು ಅದನ್ನು ಹೇಳೋಕ್ಕಾಗ್ತಿದೆಯಾ ಸರ್?
0: ಎಲ್ಲಾನು ಒಟ್ಟಿಗೆ ಸೇರಿಸಿದ್ರೆ ವಿದೇಶಿ ವಿದ್ವಾಂಸರದ್ದು ಮಾತ್ರ ಹೇಳ್ತೀನಿ. ವಿದೇಶಿ ವಿದ್ವಾಂಸರೆಂದ್ರೆ ದೇವಲೋಕದಿಂದ ಇಳಿದು ಬಂದ ಬೃಹಸ್ಪತಿಗಳು, ಅವರ ಶ್ಲಾಘನೆಯೇ ಒಬ್ಬ ವಿದ್ವಾಂಸನ ಘನತೆಗೆ ಮಹಾಮಾನದಂಡ ಎಂದು ನಮ್ಮ ಗುರುಗಳೇ ಭಾವಿಸಿದ್ರು. ನಾವು ಓದೋವಾಗ ಬಹಳ ಪಕ್ಕಾ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಂತಹವರಿಗೂ ಆ ಭಾವನೆಯೇ ಬೇರೂರಿತ್ತು. ಯಾಕೆಂದ್ರೆ ಅದನ್ನ ಆ ಶಾಸ್ತ್ರವನ್ನು ಮ್ಯಾಕ್ಸ್ ಮುಲ್ಲರಿಂದ ಹಿಡಿದು ಅವ್ರನ್ನ ಪ್ರಚಾರಕ್ಕೆ ತಂದವರೇ ಅವರು, ಕಲಿಸಿಕೊಟ್ಟವರೇ ಅವರು, ಪ್ರಥಮ ಗುರುಗಳು ಅನ್ನೋದ್ರ ಬಗ್ಗೆ ಅನುಮಾನವೂ ಇಲ್ಲ. ನಮ್ಮ ಪ್ರಾಚೀನ ಪರಂಪರೆಯ ಪಂಡಿತರನ್ನು ಕುರಿತಂತೆ ಸ್ವಲ್ಪ ಅಸಡ್ಡೆಯೂ ಇತ್ತು, ಈ ಹೊಸ ಮಾರ್ಗಗಳು ಅವರಿಗೆ ಗೊತ್ತಿಲ್ಲ ಅಂತ. ಸ್ವಾತಂತ್ರ್ಯ ನಂತರ ಕಾಲಕ್ರಮೇಣ ವಿದೇಶೀಯ ವಿದ್ವಾಂಸರ ವೈಯಕ್ತಿಕ ಸಂಪರ್ಕ ಬಂದಂತೆಲ್ಲ ಅದು ಹೆಚ್ಚಾಗಿ ಬರೋಕ್ಕೆ ಅವಕಾಶವಾಯಿತು. ಅವರುಗಳು ಇಲ್ಲಿಗೆ ಬರೋದು, ಇವರು ಅಲ್ಲಿಗೆ ಹೋಗೋದು, ಇದು ಹೆಚ್ಚಾಯಿತು. ಅವರ ಸಂಸ್ಕೃತ ಭಾಷಾಜ್ಞಾನ ಎಷ್ಟೊಂದು ಪಲ್ಲವಗ್ರಾಹಿ ಎಂಬುದು ಅರಿವಿಗೆ ಬಂತು. ನಿಜವಾಗಿಯೂ ಆಸಕ್ತರಾದ ವಿದೇಶೀಯ ವಿದ್ವಾಂಸರು, ಇದು ಎಲ್ಲರ ಬಗ್ಗೆ ನಾ ಹೇಳ್ತಾ ಇರೋ ಜನರಲ್ಲು, ಆದರೆ ಎಕ್ಸೆಪ್ಷನ್ಸ್ ಹೇಳ್ತೀನಿ. ವಾಲ್ಡರ್, ರೂಡ್ ಬರ್ಗನ್ ಮುಂತಾದವರು ಭಾರತಕ್ಕೆ ಬಂದು ಇಲ್ಲಿ
2: ಕಲಿಯತೊಡಗಿದ್ದನ್ನು ನೋಡಿ ನಮ್ಮ ಭ್ರಮೆಯ ಗುಳ್ಳೆ ಒಡೆದ ಮೇಲೆ ಅದಕ್ಕೆ ಆಸೆ ಪಡುವುದನ್ನು ನಿಲ್ಲಿಸಿದ್ದಾನೆ. ನಾನು ಲಂಡನ್ ಭಾರತೀಯ ವಿದ್ಯಾಲಯದಲ್ಲಿ ಇಲ್ಲಿ ಆರು ಮಹಾವಿದ್ವಾಂಸರ ಸಂಗಡ ಹೋದಾಗ
0: ಮುಂತಾದವರು ಭಾರತಕ್ಕೆ ಬಂದು ಇಲ್ಲಿಯ ವಿದ್ವಾಂಸರಿಂದ ಕಲಿಯತೊಡಗಿದ್ದನ್ನು ನೋಡಿ ನಮ್ಮ ಭ್ರಮೆಯ ಗುಳ್ಳೆ ಒಡೆದ ಮೇಲೆ ಅದಕ್ಕೆ ಆಸೆ ಪಡುವುದನ್ನು ನಿಲ್ಲಿಸಿದ್ದೇನೆ. ನಾನು ಲಂಡನ್ ಭಾರತೀಯ ವಿದ್ಯಾಭವನದ ಕೇಂದ್ರದಲ್ಲಿ ಇಲ್ಲಿಯ ಆರು ಮಹಾವಿದ್ವಾಂಸರ ಸಂಗಡ ಹೋದಾಗ ಸಭೆಯಲ್ಲಿ ಲಂಡನ್, ಆಕ್ಸ್ಫರ್ಡ್, ಎಡಿನ್ಬರೋ ಈ ಮೂರೂ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದು ನಮ್ಮನ್ನು ಅವರ ವಿಭಾಗಗಳಿಗೂ ಕರೆದೊಯ್ದು ಗೌರವಿಸಿದ್ದನ್ನು ಇಲ್ಲಿ ನೆನೆಸುತ್ತೇನೆ. ವಾಗ್ವಾದದ ಯುಗ ಹೋಗಿ ಸಂವಾದದ ಹೊಸ ಯುಗ ಆರಂಭವಾಗಿದೆ ಸಂಶೋಧನಾ ಕ್ಷೇತ್ರದಲ್ಲಿ. ಯಾಕೆ ಇಲ್ಲಿ ಹೇಳಬೇಕು, ಭಾರತದಲ್ಲಿ ಇವತ್ತು ನಿಜವಾದ ಸಂಶೋಧನಾ ಪತ್ರಿಕೆಗಳದ್ದೇ ಅಭಾವವಾಗಿದೆ. ಅವರು ಬಹಳ ತಮ್ಮ ಗುಣಮಟ್ಟವನ್ನು ಇಟ್ಟುಕೊಂಡಿರೋದ್ರಿಂದ ಇಲ್ಲಿಯ ಭಾರತೀಯರ ಈಸ್ಟ್ ವೆಸ್ಟ್ ಅಂತ ಬರುತ್ತೆ ಈಸ್ಥೆಟಿಕ್ಸ್ ಜರ್ನಲ್, ಈಸ್ಥೆಟಿಕ್ಸ್ ಅಂತ ಈಸ್ಥೆಟಿಕ್ಸ್ ಆ್ಯಂಡ್ ಕ್ರಿಟಿಸಮ್ ಅಂತ ಒಂದು ಜರ್ನಲ್ ಎಲ್ಲ ಅಮೆರಿಕಾದಿಂದ, ಹೊನಲೂಲುವಿಂದ ಇನ್ನೊಂದು, ಅಲ್ಲೆಲ್ಲ ಭಾರತೀಯ ವಿದ್ವಾಂಸ ಲೇಖನಗಳನ್ನು ಬೇಕಾದ ಹಾಗೆ. ಇವಾಗ
1: ಜರ್ನಲ್ ಆಫ್ ಆಫ್ರಿಕನ್ ಆ್ಯಂಡ್ ಓರಿಯಂಟಲ್ ಸ್ಟಡೀಸ್
0: ಅದು ಇಂಗ್ಲೆಂಡ್ನಿಂದ ಮೊದಲಿಂದ ಬರ್ತಿದ್ದು, ಈಚೆ ಹೊಸ ಹೊಸದಾಗ ಆಗ ವಿದ್ವತ್ ಪತ್ರಿಕೆ ಆ ಪರದೇಶಗಳಲ್ಲಿ ವಿದೇಶಗಳಲ್ಲಿ ಆಗಿರುವ ಪತ್ರಿಕೆಗಳಲ್ಲಿ ಹೆಚ್ಚಾಗ್ತಿರುವ ಭಾರತೀಯ ಲೇಖಕರ ಸಂಖ್ಯೆ ತುಂಬ ಹೆಚ್ಚಾಗಿದೆ. ಇದು ನಮಗೆ ತುಂಬ ಸಂತೋಷವಾಗಿದೆ.
1: ಈಗ ಸಾಮಾನ್ಯವಾದ ಇನ್ನೊಂದು ಒಂದು ರೀತಿಯಲ್ಲಿ ಕನ್ಸರ್ನ್ ಅಂತ ಹೇಳ್ಬೋದು, ಆ ಪ್ರಶ್ನೆಯನ್ನು ಕೇಳೋಣ ಅನಿಸುತ್ತೆ ಸರ್. ಭಾರತದಲ್ಲಿ ಈ ಸಂಸ್ಕೃತದ ವ್ಯಾಸಂಗಕ್ಕೆ, ಶಿಕ್ಷಣಕ್ಕೆ ಯಾವ ರೀತಿ ಭವಿಷ್ಯ ಇದೆ, ಅದರ ಪ್ರಚಾರಕ್ಕೆ ಈಗ ನಡೀತಾ ಇರೋ ಪ್ರಯತ್ನಗಳು ತಮಗೆ ಸಮಾಧಾನಕರ ಅಂತ ತೋರ್ತದೆಯೇ, ಶಿಕ್ಷಣದಲ್ಲಿ ಅದನ್ನು ಕಡ್ಡಾಯವಾಗಿ ಸೇರಿಸೋದು ಅವಶ್ಯ ಅಂತ ತಮಗನಿಸುತ್ತೆಯೇ?
0: ಅಖಂಡ ಭಾರತದ 4,000 ವರ್ಷಗಳ ಬೌದ್ಧಿಕ ಸಾಧನೆಯ ಸಂಪತ್ತೆಲ್ಲದಕ್ಕೂ ಸಂಸ್ಕೃತ ಏಕೈಕ ಮಾಧ್ಯಮ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಆದ್ದರಿಂದ ಗಿರಿ ನದಿಗಳು ಎಷ್ಟು ಶಾಶ್ವತವೋ ಅಷ್ಟೇ ಸಂಸ್ಕೃತದ ಸ್ಥಾನವು ಭಾರತೀಯರ ಹೃದಯದಲ್ಲಿ ಶಾಶ್ವತ. ಅದನ್ನು ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯವಿಲ್ಲ. ವಿಶೇಷ ಅಧ್ಯಯನ ಮಾಡುವವರ ಸಂಖ್ಯೆ ಹೆಚ್ಚಬಹುದು, ಕಡಿಮೆ ಆಗಬಹುದು, ಏನಾದರೂ ಎಲ್ಲಿಯವರೆಗೆ ನಮ್ಮ ಕಲೆ, ಸಂಗೀತ, ಸಾಹಿತ್ಯ, ನಂಬಿಕೆಗಳು, ಧರ್ಮ, ಸಂಸ್ಕೃತಿ, ಭಾಷೆಗಳು ಇವನ್ನರಿಯುವ ಆಸೆ ನಮಗೆ ರಕ್ತಗತವಾಗಿದೆಯೋ
1: ಸರಿಯೇ
0: ಅಲ್ಲಿಯವರೆಗೆ
1: ಅಳಿವಿಲ್ಲ.
0: ಅದಕ್ಕೆ ಹ್ಞೂ ಅಳಿವಿಲ್ಲ ಅಂತ ಹೇಳ್ತಾರೆ.
1: ಕೃಷ್ಣಮೂರ್ತಿಗಳೇ, ತಮ್ಮ ಮುಂದಿನ ಯೋಜನೆಗಳು ಏನಾದರೂ ಇವೆಯೇ? ನಮ್ಮ ತರುಣ ವಿದ್ವಾಂಸರಿಗೆ ತಾವು ಏನಾದರೂ ಉಪಯುಕ್ತವಾದ ಸಲಹೆ ನೀಡಬಹುದು ಅಂತ ತಮಗನ್ಸುತ್ತೆಯೇ? ಅದನ್ನು
0: ಶಾಸ್ತ್ರಿಗಳೇ, ನಾನು ಮೊದಲೇ ಹೇಳಿದ್ದೀನಿ, ಯೋಜನಾಬದ್ಧವಾಗಿ ನಾನು ಬರೆದದ್ದು ಕಡಿಮೆ. ಕರೆ ಬಂದಂತೆ ಹೋಗೊಟ್ಟವರು ನಾನು, ಬಂದಂತೆ ಈಗಲೂ ಅಷ್ಟೇ. ಅವುಗಳನ್ನು ಸಿದ್ಧಪಡಿಸಿ ಕಳಿಸಿಕೊಡುತ್ತಿದ್ದೇನೆ.
1: ಅಂದರೆ ಸಂಸ್ಥೆಗಳು ವಿದ್ವತ್ ಪೀಠಗಳು ತಮ್ಮನ್ನು ಹೇಗೆ ಬಳಸ್ಕೊಳ್ಳೋದನ್ನ ಅವಲಂಬಿಸಿದೆ ಅಂತ ಅನ್ನೋದ್ರ ಮೇಲೆ ಇರ್ತದೆ ತಮ್ಮ ಕೃಷಿ ವಿಶೇಷವಾಗಿ.
0: ಮೊನ್ನೆ ತಾನೇ ಅಮೆರಿಕೆಯಲ್ಲಿ ಹೆಚ್ಚಾಗಲಿರುವ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ಗೆ 5 ಲೇಖಗಳನ್ನು ಕಳಿಸಿದ್ದೇನೆ. 3 ದಿವಸ ಆಯಿತು. ತರುಣ ವಿದ್ವಾಂಸರಿಗೆ ನಾನು ಹೇಳುವುದಿಷ್ಟೇ, ನಿಮ್ಮ ವ್ಯಾಸಂಗ ವಿಸ್ತಾರವಾಗಲಿ ಆಳವೂ ಆಗಲಿ, ದೃಷ್ಟಿಯಲ್ಲಿ ಭಾವನಾತ್ಮಕ ಸಾಂಪ್ರದಾಯಿಕ ಶ್ರದ್ಧೆಯಿಂದಾದರೂ ಸರಿಯೇ, ವಸ್ತುನಿಷ್ಠತೆ ವಿಮರ್ಶನ ಪಾಠವ ಮಾತ್ರ ಎದ್ದು ತೋರಲಿ. ಆತ್ಮದೀಪೋಭವ ನಿಮ್ಮ ಕೃತಿ ಗುಣದಿಂದ ಜಗದ್ವಿಖ್ಯಾತಿ ಪಡೆಯಲಿ, ಹಣದಿಂದಲ್ಲ. ನಿಮಗೆ ಹಿಂದಿನ ವಿದ್ವಾಂಸರ ಬಗ್ಗೆ ಗೌರವವಿರಲಿ, ನಿಮಗೆ ಅದೇ ಶ್ರೇಯಸ್ಸನ್ನು ತಂದೀತು.
1: ತುಂಬ ಸಂತೋಷ. ನಮಸ್ಕಾರ ಕೃಷ್ಣಮೂರ್ತಿಗಳೇ.
0: ನಮಸ್ಕಾರ ಶಾಸ್ತ್ರಿಗಳಿಗೆ.
3: ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿಯವರೊಂದಿಗೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ನಡೆಸಿದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 1980 ದಶಕದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಕೇಳುಗರೆ,
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
0: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
1: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
0: 9945614368 9945614638 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
1: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ ಮಂಡ್ಯ.
0: ಸಮಯ ಬೆಳಗ್ಗೆ 10:30 ಸಂಜೆ 4:30.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ಏನು ನಿಮಗೆ ಕಪ್ಪ ಕೊಡಬೇಕು? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
4: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡು.
5: ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಕಾಲೆಯನ್ನು ಓದಿ.
2: ಕೇಳಲು ಮರೆಯದಿರಿ ಸಿನಿಮಾ ಯಾನ.
6: ಏನೋ ತೊತ್ತಿನ ಮಗನೇ.
7: ಏನೇ ಕತ್ತೆಯ ಮಗಳೇ?
2: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 5 ಗಂಟೆ. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ.
1: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
2: ಇದೇ 10 ಭಾನುವಾರ ಬೆಳಿಗ್ಗೆ 10:30 ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
1: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: Build a career that balances mind, body and future.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
6: Hi Puttanigale. ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೇ ಕೇಳಿ ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ.
7: ಬೆಳಕಿಲ್ಲದೆ ಬದುಕಿಲ್ಲ,
8: ಮಣ್ಣಿಲ್ಲದೆ ಕಸುವಿಲ್ಲ,
7: ಜಲವಿಲ್ಲದೆ ಜೀವವಿಲ್ಲ,
8: ಹಸಿರಿಲ್ಲದೆ ಉಸಿರಿಲ್ಲ,
7: ಹರಿತಿಲ್ಲದೆ ಜಗತ್ತಿಲ್ಲ.
9: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
8: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
7: ಸಸ್ಯ ವೈದ್ಯರ ಕಿವಿ ಮಾತು
8: ಪ್ರಾಯೋಜಿತ ಬಾನುಲಿ ಸರಣಿ.
10: ಮರವಾಗೆಲೆವೋ ಜೀವವೇ ಮರವಾಗು.
7: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
11: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
8: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
11: ಪ್ರೀತಿಸುವೆ ನಾನು.
7: ತಪ್ಪದೆ ಆಲಿಸಿ
8: ಸಸ್ಯ ವೈದ್ಯರ ಕಿವಿ ಮಾತು
7: ಹರಿತೆ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
1: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರು ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡ್ಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ರೆ ಅದು ಇನ್ನೆಲ್ಲೋ ಹೊರಟೋಗತ್ತೆ.
0: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಆಕಾಶವಾಣಿ ಮೈಸೂರು.
3: ಸರ್, ಒಂದ್ ಹಾಡ್ ಬೇಕಿತ್ತು.
4: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
6: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ ಹಾಡುವೆ ಹೊಸದು.
4: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
6: ಕರೆ ಮಾಡಿ
7: 2512582
6: ಅಥವಾ 2515089.
4: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
6: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
4: ಆನಂದಿಸಿ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6 ವೇಳೆ 5:05. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಗೀತೆಗಾಗಿ ಸಂದೇಶ ಕಳಿಸಲು ಬಳಸಬೇಕಾದ ಮೊಬೈಲ್ ಸಂಖ್ಯೆ 9480858523. ಮೊದಲು ಬರುವ ಸಂದೇಶಗಳಿಗೆ ಆದ್ಯತೆ. ಈಗ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಪವಿತ್ರ ಪ್ರೇಮ ಚಿತ್ರದ್ದು. ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ದಾವಣಗೆರೆಯ ಸರಸ್ವತಿ ನಗರದಿಂದ ವರ್ಷಾ, ಗಣೇಶ್, ಗಗನ್, ರಕ್ಷಿತ್ ಮತ್ತು ಸಾವಿತ್ರಿ ಉಮೇಶ್.

0: 9545613368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
1: ಇದೇ ತಿಂಗಳ 21ನೇ ತಾರೀಖಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ ಮಂಡ್ಯ.
0: ಸಮಯ ಬೆಳಗ್ಗೆ 10:30 ರಿಂದ ಸಂಜೆ 4:30 ರವರೆಗೆ.

ಮುಂದಿನ ಗೀತೆ ಕನಸುಗಾರ ಚಿತ್ರದ್ದು. ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್. ಈ ಗೀತೆಗಾಗಿ ಇಚ್ಛೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಚಾಮರಾಜನಗರ ಹನೂರು ತಾಲೂಕಿನ ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್, ಗುಂಡಣ್ಣ ಮತ್ತು ಮೀನಾ.

0: ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9844430334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು, ಮೈಸೂರು.
1: ಕೆಳಗರೆ ಇದೊಂದು ಪ್ರಕಟಣೆ. ರೂಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಎನ್ಆರ್ಎಲ್ಎಂ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ 20th June 19th. ಕೋಳಿ ಸಾಕಾಣಿಕೆ 19th to May 30th. ಅಭ್ಯರ್ಥಿಗಳ ಅರ್ಹತೆ 18-50 ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿಯ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9844013948 ಇದು ರೂಟ್ಸೆಟ್ ಸಂಸ್ಥೆಯಿಂದ ಬಂದ ಪ್ರಕಟಣೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ರಾಜ ನನ್ನ ರಾಜ ಚಿತ್ರದ ಗೀತೆಯೊಂದನ್ನು. ಗೀತೆಯ ಗಾಯಕ ಪಿಬಿ ಶ್ರೀನಿವಾಸ್, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿಕೆ ವೆಂಕಟೇಶ್. ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಆಲನಹಳ್ಳಿಯಿಂದ ಜಯಮ್ಮ, ಬಸವರಾಜು ಹಾಗೂ ವೇಣುಗೋಪಾಲ್.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

ವೀಣಾ ಶ್ರೀಕಾಂತ್, ಅನಿತಾ ಅಶೋಕ್, ಸರಸ್ವತಿಪುರಂನಿಂದ, ವಿಜಯನಗರದಿಂದ ಮಂಜುಳಾ ಸುಧನ್ವ ಮೆಚ್ಚಿದ್ದ ಗೀತೆ ನಾಗರಹಾವು ಚಿತ್ರದ್ದು ಇದೀಗ ನೀವು ಕೇಳಿದಿರಿ. ಗೀತೆಯನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್. ಶ್ರೋತೃಗಳೇ, ಈಗ ಒಂದು ಪ್ರಕಟಣೆ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ನ್ಯೂ ಸಯಾಜಿರಾವ್ ರಸ್ತೆ, ವಿಶ್ವೇಶ್ವರ ವೃತ್ತ, ಮೈಸೂರು. ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಿಂದ 31/5/2026 ಮೂತ್ರಕೋಶದ ಕಲ್ಲಿನ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು 10:00 AM ಸಂಜೆ 4:00 AM ಆಯೋಜಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9449931309. ಈಗ ಕಾರ್ಯಕ್ರಮದ ಮುಂದಿನ ಗೀತೆ ಕಸ್ತೂರಿ ವಿಜಯ ಚಿತ್ರದ್ದು. ಗೀತೆಯ ಗಾಯಕಿ ವಾಣಿ ಜೈರಾಮ್, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಗೀತೆಯನ್ನು ಮೆಚ್ಚಿದ್ದಾರೆ ಶಕ್ತಿನಗರದಿಂದ ಹರ್ಷಿತಾ ಹಾಗೂ ಯಾದವಗಿರಿಯಿಂದ ಚಂದ್ರಿಕಾ, ಅನಿತಾ ಮತ್ತು ಆಶಾ.

0: ಈಗ ಶಿಶುಗೀತೆಗಳ ಕಾರ್ಯಕ್ರಮ ಕೇಳಲಿದ್ದೀರಿ. ನಂತರ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುವುದು.
1: ಆಕಾಶವಾಣಿ ಮೈಸೂರು.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಮಕ್ಕಳೇ, ಒಂದು ಬೆಕ್ಕಿನ ಮರಿ ಹೊಸ ಅಂಗಿ ಹೊಲಿತಾ ಇತ್ತಂತೆ. ಬೆಕ್ಕಿನ ಮರಿ ಪಕ್ಕದಲ್ಲೇ ಅದರ ತಂಗಿ ಕೂತು ಅದು ಹೊಲಿತಾ ಇತ್ತಂತೆ. ಹೊಸ ಅಂಗಿ ಹೊಲ್ದು ತೊಟ್ಕೊಂಡು ಇಬ್ರು ಅಕ್ಕ ತಂಗಿ ಎಲ್ಲಿಗೆ ಹೋಗೋರಿದ್ರು?

0: ಅಕ್ಕ ಬೆಕ್ಕು ತಂಗಿ ಬೆಕ್ಕಿನ ಜೊತೆ ಹೊಸ ಅಂಗಿ ಹಾಕ್ಕೊಂಡು ಮೆಜೆಸ್ಟಿಕ್ ಸುತ್ತಿದ್ದು ಚೆನ್ನಾಗಿತ್ತಲ್ಲ. ಹಾಗೆ ನಿಮಗೂ ಸುತ್ತಬೇಕನ್ನಿಸ್ತಾ ಹೇಗೆ? ಈ ಪದ್ಯನ ಬರ್ದಿರೋರು ಚಿಂತಾಮಣಿ ಕೊಡ್ಲಕ್ಕಿರೆ.
1: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸಮಯ 5:36. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ, ಕನಕದಾಸ ನಗರದಿಂದ ಸಚಿನ್ ಚಿಕ್ಕಣ್ಣ ಹಾಗೂ ಅಗ್ರಹಾರದಿಂದ ನಿಖಿಲ್, ಲಕ್ಷ್ಮೀ, ಧ್ರುವ, ಚೋಟು, ಪ್ರೇಮ, ಭಾರ್ಗವಿ, ಪುಷ್ಪ ಮತ್ತು ಸರಸ್ವತಿ ಕೇಳಲು ಬಯಸಿರುವ ಗೀತೆ ಜನುಮದ ಜೋಡಿ ಚಿತ್ರದ್ದು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ವಿ ಮನೋಹರ್.

ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026ನೇ ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಇದೀಗ ನೀವು ಕೇಳಿದ ಗೀತೆ ಶಂಕರ್ ಗುರು ಚಿತ್ರದ್ದು. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು. ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದವರು ಗುಂಡ್ಲುಪೇಟೆಯ ಪಂಚನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತಾ, ಜ್ಯೋತಿ ಹಾಗೂ ರಾಜಮ್ಮ. ಈಗ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. ರಮ್ಯಾ ಎಂಬ 19 ವರ್ಷದ ಯುವತಿ ಕಾಣೆಯಾಗಿದ್ದಾರೆ. ಚೆಹರೆ ಸಾಧಾರಣ, ಮೈಕಟ್ಟು ಗೋಧಿ ಮೈಬಣ್ಣ, ಕೋಲುಮುಖ, ಕಪ್ಪು ತಲೆಕೂದಲನ್ನು ಹೊಂದಿದ್ದಾರೆ. ಈಕೆ 5.5 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ಗುಲಾಬಿ ಬಣ್ಣದ ಚೂಡಿದಾರ್ ಟಾಪ್ ಹಾಗೂ ಕಡು ಕೆಂಪು ಬಣ್ಣದ ಪ್ಯಾಂಟ್. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೇಟಗಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಕೇಳಿದಿರಿ. ಈಗ ಕೇಳಿ ಶ್ರೀಮಾನ್ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ದೊಡ್ಡರಂಗೇಗೌಡರು ಬರೆದಿರುವ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಸಾಗರದಿಂದ.

ಉಪಾಸನೆ ಚಿತ್ತದ ಗೀತೆಯನ್ನ ಕೇಳುತ್ತಿರುವಿರಿ. ಗೀತೆಯ ಗಾಯಕಿ ಎಸ್ ಜಾನಕಿ, ವಿಜಯ ನರಸಿಂಹ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಹಾಸನದಿಂದ ವೇದಾ ಶಿವಕುಮಾರ್.

0: ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದ ಹಾಗೂ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಸಂದೇಶಗಳನ್ನು ಕಳುಹಿಸಿದ ಉಳಿದ ಶ್ರೋತೃಗಳ ಹೆಸರು: ಉದಯಗಿರಿಯಿಂದ ಜಯಕುಮಾರಿ, ರಾಯಭಾಗ ತಾಲೂಕಿನಿಂದ ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ಶ್ರೀರಂಗಪಟ್ಟಣದ ಬಲ್ಲೇನಹಳ್ಳಿಯಿಂದ ಬಿಟಿ ದಾಸ್ ಪ್ರಕಾಶ್, ಗೊಬ್ಬರಗಾಲದಿಂದ ಜಿಪಿ ಶ್ರೀನಿವಾಸ್, ಸಿದ್ದರಾಮಯ್ಯನ ಹುಂಡಿಯಿಂದ ಸೂರ್ಯನಾರಾಯಣ ಮಂಜುಳಾ ನಾಗಾರ್ಜುನ್, ಮಂಡ್ಯದಿಂದ ಪದ್ಮಾ ದೇವಲಿಂಗೇಗೌಡ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಬನ್ನಿಮಂಟಪದಿಂದ ಕೆಂಪರಾಜು ರಾಮಣ್ಣ ಪ್ರಕಾಶ್, ಪಾಂಡವಪುರದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ ಲಿಖಿತ್ ಹಾಗೂ ಯೋಗೇಶ್ ಗೌಡ, ಪಂಪ್ ಹೌಸ್ ಹೊಸಹಳ್ಳಿಯಿಂದ ಬಾಲಕೃಷ್ಣ, ತ್ರಿಷಿಕಾ ಹವ್ಯಾಸ್ ಮತ್ತು ಮನೆಯವರು, ಎಸ್ವಿಪಿ ನಗರದಿಂದ ಸುಜಾತ, ವಿದ್ಯಾರಣ್ಯಪುರಂನಿಂದ ನಮಿತಾ, ನಯನ, ಸ್ನೇಹ, ಭುವನ ಹಾಗೂ ಸಹನ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ ಹಾಗೂ ಪುಟ್ಟಿ, ಮೈಸೂರಿನಿಂದ ಶಿವಕುಮಾರ್, ಪ್ರೀತಂ, ಗೋವಿಂದರಾವ್, ರವಿಕುಮಾರ್, ಇನ್ನೂ ಹಲವಾರು ಶ್ರೋತೃಗಳು ಸಂದೇಶಗಳನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.
1: Empower your ambitions with quality education.
2: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
3: Kadambari Vihara. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15, ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45. ಮರೆಯದೆ ಕೇಳಿ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:00. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ರಾಜ್ಯ

0: ಜಿಒಪಿ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ 6:50 ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರದ ವಾರ್ ವಿತ್ ಇನ್ ಅಸ್ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ರಾಜ್ಕುಮಾರ್ ಮಜುಂದಾರ್ ಸಂತೂರ್ ವದನವನ್ನು ಆಲಿಸಲಿದ್ದೀರಿ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ. ನಿಂಗರಾಜು ತೋರಹಳ್ಳಿ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ. ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ. ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. ನಾಳೆ ಬೆಳಗ್ಗೆ 6:40 ಪದ ಸಂಸ್ಕೃತಿ. ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾವಾಹಿನಿ. 7:45 8:35 10:15 ಹಾಗೂ ಸಂಜೆ 4:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 8:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 5:30. ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ. ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ರುಮಿಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ ಕತೆ ಕೇಳು ಪುಟ್ಟ. ಪ್ರಸ್ತುತಿ ಬಿಜಿ ಕವಿತಾ. 10:30 ಮಕ್ಕಳ ಮಂಟಪ. ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ. ವಿಷಯ ಶಾಲಾ ನಡವಳಿಕೆ, ಶಿಸ್ತು ಹಾಗೂ ಸಮಯ ಪರಿಪಾಲನೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರ ಮಾಧುರ್ಯ. ನಾಳೆ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳ ಕಾರ್ಯಕ್ರಮ. 12:45 ಜನಪದ ಸಂಗೀತ. ರತ್ನಮ್ಮ ಮತ್ತು ಸಂಗಡಿಗರಿಂದ ಪಡವಲ್ಲಮ್ಮನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ದೀಪಾ ಸತ್ಯನಾರಾಯಣ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂಜೆ 5:05 ಹಾಗೂ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಬಂಧನ. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. ನಿಲಯದ ಸಂಜೆಯ ಪ್ರಸಾರದಲ್ಲಿ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗ. 7:45 ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಈಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. BJP leader Shubhendu Adhikari took oath as the Chief Minister of West Bengal today, heading the first BJP government in the state. Governor R.N. Ravi administered the oath of office and secrecy to Mr. Adhikari at a grand ceremony held at Brigade Parade Grounds in Kolkata. Along with him, five other MLAs, including Dilip Ghosh,

0: ನೋಡೋದಾದರೆ ಕೇವಲ 2.5 ಸೆಂಟಿಮೀಟರ್ ಮೇಲ್ಪದರದ ಮಣ್ಣು ಸೃಷ್ಟಿಯಾಗಲು ಪ್ರಕೃತಿಗೆ ಸರಾಸರಿ 500 ರಿಂದ 1,000 ವರ್ಷಗಳು ಬೇಕಾಗುತ್ತದೆ. ಮಣ್ಣು ಎಂದರೆ ಬರೀ ಕಲ್ಲು ಮರಳಲ್ಲ, ಇದರಲ್ಲಿ ಸತ್ತ ಗಿಡಗಂಟೆಗಳು, ಪ್ರಾಣಿಗಳ ಅವಶೇಷಗಳು, ಕೊಳೆತು ಹ್ಯೂಮಸ್ ಎಂಬ ಅತ್ಯಂತ ಫಲವತ್ತಾದ ಪದರ ನಿರ್ಮಾಣವಾಗುತ್ತದೆ. ಇದು ಮಣ್ಣಿಗೆ ಕಪ್ಪು ಬಣ್ಣ ಮತ್ತು ಜೀವಶಕ್ತಿಯನ್ನು ನೀಡುತ್ತದೆ. ಮಣ್ಣು ವಿಭಿನ್ನ ಸ್ತರಗಳಲ್ಲಿ ಜೋಡಿಸಲ್ಪಟ್ಟಿದೆ. ಮೊದಲನೆಯದಕ್ಕೆ ನಾವು ಓ ಹಾರಿಜಾನ್ ಅಂತ ಕರಿತೇವೆ. ಇದು ಎಲೆಗಳು ಮತ್ತು ಇತರ ಸಾವಯವ ವಸ್ತುಗಳಿಂದ ಕೂಡಿದ ಮೇಲ್ಪದರ. ಎರಡನೆಯ ಪದರ ಎ ಹಾರಿಜಾನ್ ಅಂತ ಕರಿತೀವಿ, ಟಾಪ್ ಸಾಯಿಲ್ ಅಂತ ಹೇಳ್ತೀವಿ. ಇದು ಕೃಷಿಗೆ ಅತ್ಯಂತ ಮುಖ್ಯವಾದ ಪದರ, ಇಲ್ಲಿಯೇ ಬೀಜ ಮೊಳಕೆಯೊಡೆಯೋದು. ಮೂರನೆಯದು ಬಿ ಹಾರಿಜಾನ್ ಅಥವಾ ಸಬ್ ಸಾಯಿಲ್ ಅಂತ ಕರಿತೀವಿ, ಇದು ಖನಿಜಗಳು ಶೇಖರಣೆಯಾಗಿರುವ ಕೆಳಪದರ. ನಾಲ್ಕನೆಯದು ಸಿ ಹಾರಿಜಾನ್ ಅಂದರೆ ಪೇರೆಂಟ್ ಮೆಟೀರಿಯಲ್ ಇರುವಂಥ ಪದರ, ಮಣ್ಣಿಗೆ ಪರಿವರ್ತನೆಯಾಗುತ್ತಿರುವ ಬಂಡೆಗಳ ಭಾಗ. ಮಣ್ಣು ಒಂದು ನಿರ್ಜೀವ ವಸ್ತುವಲ್ಲ, ಅದು ಒಂದು ಜೀವಂತ ಪ್ರಪಂಚ. ಮಣ್ಣು ಕೇವಲ ಸಸ್ಯಗಳಿಗೆ ಆಧಾರವಲ್ಲ, ಸೂಕ್ಷ್ಮಾಣುಜೀವಿಗಳ ಸಾಗರ. 1 ಗ್ರಾಂ ಮಣ್ಣಿನಲ್ಲಿ ಶತಕೋಟಿ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಆಲ್ಗಿಗಳು ಮತ್ತು ಪ್ರೋಟೋಜೋವಾಗಳಿರುತ್ತವೆ. ಇವು ಭೂಮಿಯ ತ್ಯಾಜ್ಯ ವಿಲೇವಾರಿ ಘಟಕಗಳು. ಇವು ಇಲ್ಲದಿದ್ದರೆ ಭೂಮಿ ಒಂದು ಕಸದ ರಾಶಿಯಾಗಿರುತ್ತಿತ್ತು. ಇನ್ನು ಎರೆಹುಳುಗಳು, ಇವು ಮಣ್ಣನ್ನು ಉಳುಮೆ ಮಾಡಿ ಗಾಳಿಯಾಡುವಂತೆ ಮಾಡ್ತವೆ. ಇದೊಂದು ಔಷಧ ಗಣಿಯೂ ಹೌದು. 70%ಕ್ಕಿಂತ ಹೆಚ್ಚು ಆಂಟಿಬಯೋಟಿಕ್ಗಳನ್ನು ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದಲೇ ಪಡೆಯಲಾಗಿದೆ ಅಂದರೆ ಎಂಥ ಆಶ್ಚರ್ಯ ಅಲ್ವಾ. ಮಣ್ಣು ಪರಿಸರ ಸಮತೋಲನದಲ್ಲೂ ಅತಿ ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸುತ್ತೆ. ವಾಯುಮಂಡಲದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಮಣ್ಣು ತನ್ನೊಳಗಡೆ ಇಟ್ಕೊಳ್ಳುತ್ತೆ. ಇದು ಮಣ್ಣಿನ ಫಲವತ್ತತೆಯ ಸೂಚಕ. ಇನ್ನು ಜಾಗತಿಕ ತಾಪಮಾನವನ್ನು ತಡೆಯುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಣ್ಣು ನೈಸರ್ಗಿಕ ಫಿಲ್ಟರ್ ಆಗಿಯೂ ಕೆಲಸ ಮಾಡುತ್ತೆ, ನೀರನ್ನು ಶುದ್ಧೀಕರಿಸುತ್ತೆ. ರೈತ ಭೂಮಿಗೆ ನೇಗಿಲು ಹಾಕುವ ಮುನ್ನ ಭೂತಾಯಿಗೆ ನಮಸ್ಕರಿಸುತ್ತಾನೆ. ಮಣ್ಣು ಕೇವಲ ಪದಾರ್ಥವಲ್ಲ, ಅದು ನಮ್ಮ ಪೂರ್ವಜನರ ನೆನಪು ಮತ್ತು ನಮ್ಮ ಮಕ್ಕಳ ಭವಿಷ್ಯ. ಇಂದು ನಾವು ಅತಿಯಾದ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಪ್ಲಾಸ್ಟಿಕ್ ಬಳಕೆಯಿಂದ ಮಣ್ಣನ್ನು ವಿಷಪೂರಿತಗೊಳಿಸುತ್ತಿದ್ದೇವೆ. ಮಣ್ಣು ಸತ್ತರೆ ನಾಗರಿಕತೆಯೂ ಸಾಯುತ್ತದೆ. ಆದ್ದರಿಂದ ನಾವು ಮಣ್ಣನ್ನು ನಮ್ಮ ತಂದೆ ತಾಯಿಯಿಂದ ಬಂದ ಆಸ್ತಿ ಎಂದು ಭಾವಿಸಬಾರದು, ಬದಲಿಗೆ ಮುಂದಿನ ಪೀಳಿಗೆ ಜನರಿಂದ ಪಡೆದ ಸಾಲ ಅಂತ ಭಾವಿಸಬೇಕು. ಮಣ್ಣಿನ ಆರೋಗ್ಯವೇ ಮನುಕುಲದ ಆರೋಗ್ಯ. ಸಾವಯವ ಕೃಷಿ, ಮರಗಳನ್ನು ಬೆಳೆಸುವುದು ಮತ್ತು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ನಾವು ಈ ಚಿನ್ನದಂತಹ ಮಣ್ಣನ್ನು ಉಳಿಸೋಣ. ಮಣ್ಣು ಉಳಿಸಿ, ಜೀವ ಉಳಿಸಿ.
1: ಹರಿತೇ ಜಗತ್ತು
2: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
1: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
1: ಬೆಳೆಗೆ ಸಾರ,
2: ರೋಗ ದೂರ,
1: ಬೆಳೆ ಚಂದ,
2: ರೈತನ ಮೊಗವಂದ.
1: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
1: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
1: ಮೊಬೈಲ್ ಸಂಖ್ಯೆ 9880622979.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:15.
5: ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9840483334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು, ಮೈಸೂರು.
6: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನು ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
7: ಇದೇ May 10 ಬೆಳಿಗ್ಗೆ 10:30 ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
6: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
8: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
9: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
10: ಅದು ಕೂಡ ಆಪ್ ನಿಂದ. ವಾ,
11: ಸಿಕ್ಬಿದ್ರು
12: ಅಪರಿಚಿತ ಆಪ್ ನಿಂದ.

0: ಸ್ಪಷ್ಟವಾಗಿ
1: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಶೇಪ್ ಅ ಸಕ್ಸಸ್ಫುಲ್ ಕರಿಯರ್ ವಿತ್ ವರ್ಲ್ಡ್ ಕ್ಲಾಸ್ ಎಜುಕೇಶನ್.
3: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15, ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45. ಮರೆಯದೆ ಕೇಳಿ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಆತ್ಮೀಯ ಕೇಳುಗರೆ,
5: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21 ತಾರೀಖು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
1: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
5: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14 ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
1: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
5: ಇದೇ ತಿಂಗಳ 21 ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
1: ಸಮಯ 10:30 ಸಂಜೆ 4:30.

0: ಕೇಳಿದರೆ ಈ ಸಂಜೆ 6:50ಕ್ಕೆ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. ಈ ರಾತ್ರಿ 9:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಕಾರ್ಯಕ್ರಮ ಮೂಡಿಬರುವುದು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರ್ ವಾದನ ಕೇಳುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ಪ್ರಥಮಃ ಭಾಜಪಾ ಮುಖ್ಯಮಂತ್ರಿ ಸಂಜಾತಃ. ತೇನ ಸಹ ಪಂಚಾನ್ಯೈಃ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ. ತಮಿಳುನಾಡು ರಾಜ್ಯೆ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣೇನ ಅಶೇಷೆ ಹಿ ದೇಶೆ ವಿವಾದಾನಾಂ ಸೌಹಾರ್ದಪೂರ್ಣ ರೀತ್ಯಾ ನಿಸ್ತಾರಣಾರ್ಥಂ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿಹಿತಂ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ದ್ವಿಪಕ್ಷೀಯ ಸಹಯೋಗಂ ಸುದೃಢೀಕರ್ತುಂ ತ್ರಿನಿದಾದ್ ಅಂಡ್ ಟೊಬೆಗೊ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಮೇಲನಂ ಸಾಧಿತವಾನ್. ಅಪಿ ಚ ಕ್ರಿಕೆಟ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಜಯಪುರ ನಗರೆ ರಾಜಸ್ಥಾನ್ ರಾಯಲ್ಸ್ ದಲಂ ಗುಜರಾತ್ ಟೈಟನ್ಸ್ ದಲೇನ ಸಹ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ನೂತನ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಇತ್ಥಂ ಪಶ್ಚಿಮ ಬಂಗಾಲ ರಾಜ್ಯೆ ಪ್ರಥಮಂ ತಾವತ್ ಭಾಜಪಾ ದಲಸ್ಯ ಪ್ರಶಾಸನಂ ಸಂಘಟಿತಂ ಜಾತಂ. ಅವಧೇಯಂ ಯತ್ ಭಾಜಪಾ ದಲಂ ವಿಧಾನಸಭಾ ನಿರ್ವಾಚನೇಷು ಐತಿಹಾಸಿಕಂ ಜಯಂ ಸಮರ್ಜ್ಯ ತೃಣಮೂಲ ಕಾಂಗ್ರೆಸ್ ದಲಸ್ಯ 15-ವರ್ಷಾತ್ಮಕಸ್ಯ ಶಾಸನಸ್ಯ ಅಂತಂ ಕೃತವತ್. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತಿ ಸ್ಥಳೆ ರಾಜ್ಯಪಾಲಃ ಆರ್ ಎನ್ ರವಿಃ ಶ್ರೀ ಶುಭೇಂದು ಅಧಿಕಾರಿಣಂ ಪದಗೋಪನೀಯತಾಯೈ ಪ್ರತಿಶ್ರಾವಿತವಾನ್. ತೇನ ಸಹ ಪಂಚಾನ್ಯೈಃ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ.
2: आज का दिन बहुत महत्वपूर्ण है देश के लिए, बंगाल के लिए. इसलिए प्रधानमंत्री का इच्छा था नया सरकार रविंद्र जयंती का दिन अपना कार्यकाल शुरू करे. इसलिए हम लोग प्रधानमंत्री जी का नेतृत्व में गोभी गुरु को प्रणाम करते हुए आज संविधान को मानते हुए ओथ टेकिंग किया.
1: ತಮಿಳುನಾಡು ರಾಜ್ಯೆ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ಚತುಸ್ತ್ರಿಂಶದಧಿಕ 200 ಸದಸ್ಯಾನಾಂ ವಿಧಾನಸಭಾಯಾಂ ಬಹುಮತಾಯ 18-ಶತಂ ವಿಧಾಯಕಾಃ ಆವಶ್ಯಕಾಃ ಆಸನ್. ಚೆನ್ನೈ ನಗರೆ ವಾರ್ತಾಹರೈಃ ಸಹ ಭಾಷಮಾಣಃ ಟಿವಿಕೆ ದಲಸ್ಯ ನೇತಾ ಅಧವ ಅರ್ಜುನಃ ಅವದತ್ ಯತ್ ವಿಸಿಕೆ ತಥೈವ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇತ್ಯುಭಾಭ್ಯಾಂ ದಲಾಭ್ಯಾಂ ತಸ್ಮೈ ಪಕ್ಷಾಶ್ರಯಂ ವಿನಾ ಸಮರ್ಥನಂ ಪ್ರದತ್ತಂ. ಅಧುನಾ ನಿರ್ವಾಚನೆ 18-ಶತಂ ಆಸನಾನಿ ಜಿತ್ವಾ ಟಿವಿಕೆ ಸರ್ವ ಬೃಹತ್ತಮ ದಲತ್ವೇನ ಉದ್ಭೂತಂ. ಯದ್ಯಪಿ ದಲನೇತಾ ಸಿ ಜಿ ಸೇಫ್ ವಿಜಯಃ ದ್ವಯೋಃ ಕ್ಷೇತ್ರಯೋಃ ವಿಜಯೀ ಜಾತಃ ಅತಃ ತೇನ ಏಕಂ ಸ್ಥಾನಂ ಪರಿತ್ಯಕ್ತಂ ಭವಿಷ್ಯತಿ ಯೇನ ದಲಸ್ಯ ಸಂಖ್ಯಾ 70-ಶತಂ ಭವಿಷ್ಯತಿ. ತಥಾಪಿ ಕಾಂಗ್ರೆಸ್ ದಲಸ್ಯ 5 ವಿಧಾಯಕಾಃ ಸಿಪಿಐ ಸಿಪಿಐಎಂ ವಿಸಿಕೆ ತಥಾ ಐಯುಎಂಎಲ್ ಇತ್ಯತೇಷಾಂ ಪ್ರತ್ಯೇಕಂ ದ್ವೌ ವಿಧಾಯಕೌ ಚ ಮಿಲಿತ್ವಾ ಸಹಾಯಕ ದಲಾನಾಂ ಕುಲಸಂಖ್ಯಾ 13 ವರ್ತತೆ ಯೇನ ಬಹುಮತಸ್ಯ ಮಾರ್ಗಃ ಪ್ರಶಸ್ತೋ ಜಾತಃ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣಂ ಅದ್ಯ ಸಂಪೂರ್ಣ ದೇಶೆ ಐಷಮಃ ದ್ವಿತೀಯ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿದಧಾತಿ. ಪ್ರಾಧಿಕರಣಸ್ಯ ಸದಸ್ಯ ಸಚಿವಃ ಸಂಜೀವ ಪಾಂಡೆಯಃ ಆಕಾಶವಾಣಿಂ ವಿಜ್ಞಾಪಯತ್ ಯತ್ ಲೋಕ ನ್ಯಾಯಾಲಯೇ ಸಹಮತೇಃ ಯೋಗ್ಯೇಷು ಆಪರಾಧಿಕ ಪ್ರಕರಣೇಷು ವಾದಶ್ರವಣಂ ವಿಧೀಯತೆ. अस्य आयोजनस्य उद्देश्यं न्यायालयेषु लंबित प्रकरणानां सहमत्यानुसारं निस्तारणम् इति वर्तते। श्री पाण्डेयः अवोचत् यत् 23-2000 25-2000 यावत् द्वादश राष्ट्रीय लोक न्यायालयानां आयोजनं विधाय 26 कोटि प्रकरणानां समाधानम् अभवत्।
3: आज राष्ट्रीय लोक अदालत का आयोजन पूरे देश में एक ही समय पे किया जा रहा है। इसका मुख्य उद्देश्य है कि न्यायालय में लंबित मामलों का बोझ कम किया जाए तथा जो मामले जो विवाद न्यायालय में और प्री लिटिगेशन स्टेज पे लंबित है उनको समझौते के आधार पर निस्तारित किया जाए।
1: संस्कृत वार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ newsonair चलदूरभाषीयतन्त्रांशे अपि समुपलब्धो भविष्यति। विदेशमन्त्री सुब्रह्मण्यं जयशंकरः भारत त्रिनिदाद टोबेगो देशानां मिथः पारंपरिक संबंधानां प्रशंसाम् अकरोत्। त्रिनिदाद टोबेगो इत्यस्य विदेश तथा कैरिकॉम प्रकरणानां मंत्रालयस्य समारोहे डॉ. जयशंकरेण द्वयोः देशयोः प्रगाढ़ सांस्कृतिक संबंधानां अथ ऐतिहासिकतायाः उल्लेखं कृतम्। भारतस्य त्रिनिदाद टोबेगो अमुना सह परंपरागत रूपेण मैत्रीपूर्णाः संबंधाः वर्तन्ते। उभयोः देशयोः जनाः वेशभूषां क्रीडां आहारव्यवहारं च समेत्य परम्पराः यावत् नैकेषु विषयेषु साम्यं सन्दधते। डॉक्टर जयशंकरेण प्रधानमन्त्रिणा कमलाप्रसाद विशेषवर्येण सह मेलनं विधाय द्विपक्षीयसहयोगम् इतोपि सुदृढीकर्तुं चर्चा कृता। यात्रावधौ पर्यटनं विदेश कैरिकॉम मंत्रालय भवनस्य सौरोर्जा संचालनं विविध परियोजनाः अथ च आयुर्वेद केन्द्रस्य स्थापनां समेत्य नैकेषु विषयेषु सहमति।

0: ही जाता। प्रधानमन्त्री नरेन्द्रमोदी श्वः कर्णाटकस्य बेङ्गलूरुनगरे आर्ट आफ् लिविङ्ग् इत्येतस्य संस्थानस्य पञ्चचत्वारिंशत्तमीं वर्षपूर्तिम् उपलक्ष्य आयोजयिष्यमाणे समारोहे सहभागितां करिष्यति। श्रीमोदी आर्ट आफ् लिविङ्ग् इण्टर्नेशनल् सेण्टर् इत्यत्र नवनिर्मितं ध्यानमन्दिरमपि उद्घाटयिष्यति। ततः परं प्रधानमन्त्री नरेन्द्रमोदी हैदराबादनगरे प्रायः सार्धनवसहस्रकोटितोप्यधिकरूप्यकाणाम् अनेकासां विकासपरियोजनानां शिलान्यासं लोकार्पणं च करिष्यति। प्रधानमन्त्री नरेन्द्रमोदी तत्र हैदराबाद पणजी आर्थिकवीथिकायां राष्ट्रियराजमार्गस्य चतुःभागपरस्य निर्माणस्य आधारशिलामपि स्थापयिष्यति। तत्रैव प्रधानमन्त्री वारंगल स्थले पीएम मित्रा पार्क इत्येतस्य उद्यानस्य उद्घाटनं करिष्यति। सममेव श्रीमोदी हैदराबाद अत्याधुनिकं कर्करोगपरं चिकित्सालयमपि लोकार्पयिष्यति। अद्य गुरुदेवस्य रवीन्द्रनाथ ठाकुरस्य 65-अधिकैकशततमी जयन्ती वर्तते। दिनमिदम् उपलक्ष्य शान्तिनिकेतनं विश्वभारती विश्वविद्यालयं अथ बांग्लादेशं समेत्य जगतः अनेकेषु स्थलेषु सांस्कृतिक कार्यक्रमाः समायोजिताः। उपराष्ट्रपतिः सीपी राधाकृष्णन वर्यः, प्रधानमन्त्री नरेन्द्र मोदी, गृहमन्त्री अमितशाहः अथ रक्षामन्त्री राजनाथ सिंहः पोचिशे बोईशाख इत्येतस्य अवसरे गुरुदेवाय श्रद्धाञ्जलिं समर्पितवन्तः। भारतीय रिजर्व बैंक इत्यनेन नियामक निर्देशानां तथा च केवाईसी मानकानां उल्लंघनमुद्दिश्य हिंदुजा हाउसिंग फाइनेंस सहैव यस बैंक इत्यनयोः उपरि मौद्रिक दण्डः आरोपितः। पृथक् पृथक् वक्तव्येषु भारतीय रिजर्व बैंकेन सूचितं यत् तेन हिंदुजा हाउसिंग फाइनेंस इत्यस्योपरि 1.80 लक्ष रूप्यकाणां दण्डः प्रस्थापितः। अपरत्र यस बैंक इत्यस्योपरि 1.80 लक्ष रूप्यकाणां दण्डः आरोपितः। भारतीय ऋतुविज्ञान विभागेन आगामि 5 दिवसेषु केरलं राज्यस्य विविध जनपदेषु विद्युत्पातेन प्रचण्ड वायुना च सह अतिवृष्टेः पूर्वानुमानं प्रकटितम्। विभागेन अद्य राज्यस्य 9 जनपदेषु पीतवर्णीया संचेतना अपि प्रसारिता। श्वः अपि संचेतना तावत् 7 जनपदेषु यथावस्थं कार्यान्विता भविष्यति। प्रतिकूल वातावरणस्य कारणात् मत्स्याजीविभ्यः अद्य केरल लक्षद्वीपतटेषु गमनपरिहारार्थं परामर्शः प्रदत्तः। यद्यपि कर्णाटकतटेषु मत्स्यग्रहणार्थं तादृशः कश्चन प्रतिबन्धः एतावता नैव उपस्थापितः। आईपीएल क्रिकेट स्पर्धा मालिकायाम् अद्य राजस्थान रॉयल्स दलं गुजरात टाइटन्स दलेन सह क्रीडिष्यति। भारतीय समयानुसारेण इयं स्पर्धा तावत् सायं 7:30 जयपुरनगरे आरप्स्यते। अवधेयं यत् अंकतालिकायां राजस्थान दलं चतुर्थे, गुजरात दलं च पंचमे स्थाने स्तः। इति वार्ताः।
1: आकाशवाणी समय 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವಿಜ್ಞಾನದ ಮುನ್ನಡೆ.
2: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
3: ಪೆರೌಸ್ಕೈಟ್ ಎಂಬ ವಿಸ್ಮಯಕಾರಿ ವಸ್ತು. ಪದಾರ್ಥ ವಿಜ್ಞಾನದ ಕೊಡುಗೆಗಳಲ್ಲಿ ಪೆರೌಸ್ಕೈಟ್ ಎಂಬ ವಸ್ತುವು ಒಂದು. ಕ್ಯಾಲ್ಸಿಯಂ ಟೈಟಾನಿಯಂ ಆಕ್ಸೈಡ್ ಎಂಬುದು ಅದರ ರಾಸಾಯನಿಕ ಹೆಸರು. 1839 ಜರ್ಮನಿಯ ವಿಜ್ಞಾನಿ ಗುಸ್ಟಾಫ್ ರೋಸ್ ರಷ್ಯಾದ ಯೂರಲ್ ಪರ್ವತ ಶ್ರೇಣಿಗಳಲ್ಲಿ ಒಂದು ಹೊಸ ಖನಿಜವನ್ನು ಕಂಡುಹಿಡಿದು ಖ್ಯಾತ ಖನಿಜ ವಿಜ್ಞಾನಿ ಲೆವ್ ಪೆರೌಸ್ಕಿಯ ಗೌರವಾರ್ಥ ಅದಕ್ಕೆ ಪೆರೌಸ್ಕೈಟ್ ಎಂದೇ ಕರೆದನು. ನಂತರ ಅನೇಕ ವರ್ಷಗಳೇ ಕಳೆದರೂ ಅದರ ಎಲ್ಲ ಗುಣಗಳು ಬೆಳಕಿಗೆ ಬಂದಿರಲಿಲ್ಲ. ತಂತ್ರಜ್ಞಾನ ಮುಂದುವರೆದಂತೆ ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುವ ಅನೇಕ ಉಪಕರಣಗಳ ಆವಿಷ್ಕಾರವಾಯಿತು. ಅವುಗಳನ್ನು ಉಪಯೋಗಿಸುವುದರ ಮೂಲಕ ವಸ್ತುಗಳ ಹೊಸ ಹೊಸ ಗುಣವಿಶೇಷಗಳು ಬೆಳಕಿಗೆ ಬರತೊಡಗಿದವು. ಹಾಗಾಗಿ ಅವುಗಳನ್ನು ಹೊಸ ಉಪಯೋಗಗಳಿಗೆ ಹಚ್ಚುವುದು ಸಾಧ್ಯವಾಯಿತು. ಪೆರೋವ್ಸ್ಕೈಟ್ನ ಸ್ಫಟಿಕ ರಚನೆಯನ್ನೇ ಹೋಲುವ, ಆದರೆ ಕ್ಯಾಲ್ಸಿಯಂ, ಟೈಟಾನಿಯಂ ಮತ್ತು ಆಕ್ಸಿಜನ್ಗಳ ಬದಲು ಸಂಪೂರ್ಣವಾಗಿ ಇತರ ಧಾತುಗಳಿಂದ ಮಾಡಲ್ಪಟ್ಟಿರುವ ಅನೇಕ ವಸ್ತುಗಳನ್ನು ವಿಜ್ಞಾನಿಗಳು ಆವಿಷ್ಕರಿಸಿದರು. ಹಾಗಾಗಿ ಅದೇ ಸ್ಫಟಿಕ ರಚನೆಯನ್ನು ಹೊಂದಿರುವ ಆ ಎಲ್ಲ ವಸ್ತುಗಳನ್ನು ಪೆರೋವ್ಸ್ಕೈಟ್ಗಳು ಎಂದೇ ಕರೆದರು. ಜರ್ಮನಿಯ ಸ್ಟಟ್ಗಾರ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಡಿ ವೆಬರ್ 1978 ಸಾವಯವ ನಿರವಯವ ಹ್ಯಾಲೈಡ್ ಆಗಿದ್ದ ಒಂದು ಪೆರೋವ್ಸ್ಕೈಟನ್ನು ಕಂಡುಹಿಡಿದರು. ಅವನ್ನು OIHP ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಹ್ಯಾಲೈಡ್ ಪೆರೋವ್ಸ್ಕೈಟ್ಸ್ ಎಂದು ಕರೆಯುತ್ತಾರೆ. ಅನೇಕ ವರ್ಷಗಳ ನಂತರ ವಿಜ್ಞಾನಿಗಳು ಕಂಡುಹಿಡಿದ ಅವುಗಳ ಗುಣವಿಶೇಷಗಳು ಎಲ್ಲರ ನಿರೀಕ್ಷೆಗಳನ್ನು ಮೀರಿಸಿ ಅತ್ಯಂತ ಉಪಯುಕ್ತ ರಾಸಾಯನಿಕಗಳು ಎನಿಸಿಬಿಟ್ಟವು. ಉದಾಹರಣೆಗೆ ಮೀಥೈಲ್ ಅಲ್ಯೂಮಿನಿಯಂ ಲೆಡ್ ಅಯೋಡೈಡ್ ಎಂಬ ರಾಸಾಯನಿಕ ಕೂಡ ಒಂದು ಪೆರೋವ್ಸ್ಕೈಟ್ ಸ್ಫಟಿಕ ರಚನೆಯನ್ನು ಹೊಂದಿದೆ. ಇದರ ಮತ್ತು ಇಂತಹ ಇತರ ರಾಸಾಯನಿಕಗಳಲ್ಲಿ ಬೇಕಾದ ಬಣ್ಣದ, ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋವ್ಸ್ಕೈಟ್. ಹಾಗಾಗಿ ಪೆರೋವ್ಸ್ಕೈಟ್ಗಳನ್ನು LEDಗಳಲ್ಲಿ, ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ, ಲೇಸರ್ಗಳಲ್ಲಿ, ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳ ಬದಲು ಪೆರೋವ್ಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009 3%, ಸುಮಾರು 30-35% ತಲುಪಿದೆ. ಸೂರ್ಯಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವು ಅತ್ಯಂತ ಕಡಿಮೆಯಾಗಿತ್ತು. ಪೆರೋವ್ಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆಪಾರದರ್ಶಕ, ಹಗುರ, ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋವ್ಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋವ್ಸ್ಕೈಟ್ಗಳೆಂಬ ಈ ನವೀನ ವಸ್ತುಗಳು LED, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು, ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
4: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
1: ಕೆಎಸ್ ನಟರಾಜ್ ಅವರಿಂದ ಪೆರೋವ್ಸ್ಕೈಟ್ ಕುರಿತು ಮಾಹಿತಿ ಕೇಳಿದಿರಿ. ವಿಜ್ಞಾನದ ಮುನ್ನಡೆ ಪ್ರಸಾರವಾಯಿತು.
2: FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:35.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್. 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: Healthcare needs leaders, not just professionals.
8: At JSS AHER, deemed to be university accredited, A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕೇಳುಗರೇ ಗಮನಿಸಿ, ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಕ್ಯಾರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಪ್ರಸ್ತುತಿ ಎನ್ ಕೇಶವಮೂರ್ತಿ.
9: ಈ ರಾತ್ರಿ 8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರ್ ವಾದನ ಕೇಳಲಿದ್ದೀರಿ. ಆಕಾಶವಾಣಿ ಮೈಸೂರು FM 100.6 ಸಮಯ 6:37 ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
10: ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
11: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
12: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
13: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
14: ಜ್ಞಾನಪೀಠ ಪ್ರಶಸ್ತಿ.
13: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
14: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
13: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
14: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
13: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
14: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
13: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
14: ಯು ಆರ್ ಅನಂತಮೂರ್ತಿ,
13: ಗಿರೀಶ್ ಕಾರ್ನಾಡ್,
14: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
13: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
14: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
13: ಸಿರಿಗನ್ನಡಂ ಗೆಲ್ಗೆ,
14: ಸಿರಿಗನ್ನಡಂ ಬಾಳ್ಗೆ.

0: ಕಾಯಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ 2ನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023ರಿಂದ 25ರ ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬರ್ಲ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAID to more than 43 crore people.
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತ್ಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ.

0: ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ದಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡ 3ರ ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ, ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ್ ಅದಾಲತ್, ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗುತ್ತಿದೆ. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್, ಸಂದರ್ಶಕರು ಎನ್ ಕೇಶವಮೂರ್ತಿ. ಮೊದಲಿಗೆ ಪ್ರಕಟಣೆ, ಬಳಿಕ ಸಂವಾದ ಕೇಳಲಿದ್ದೀರಿ.
2: ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರ

0: इंफ्रास्ट्रक्चर फंड की शुरुआत की।
1: इस आधुनिक इंफ्रास्ट्रक्चर से कृषि आधारित उद्योग लगाने में एक बहुत बड़ा बदलाव आएगा और बहुत बड़ी गति आएगी। साथियों, अब हम उस स्थिति की तरफ बढ़ रहे हैं जहां गांव के कृषि उद्योगों से फूड आधारित उत्पाद शहर जाएंगे और यही तो आत्मनिर्भर भारत अभियान का संकल्प है।
0: एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं। राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं। कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है।
2: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
0: ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं।
3: हत्तु लक्ष लॉटरी ನನಗೆ
4: नकली ऑफर बग्गे एच्चर।
5: आरबीआई हेळुत्ते
4: जाणरागिरी, जागरूकरागिरी।
6: Choose excellence and explore diverse courses.
7: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
8: ಭಾರತಿ ಅವರೇ ನಮಸ್ಕಾರ.
9: ನಮಸ್ಕಾರ ಸರ್.
8: ಜಯಂತ್ ಅವರೇ ತಮಗೂ ನಮಸ್ಕಾರ.
10: ನಮಸ್ಕಾರ ಸರ್.
8: ಹೇಳಿ ಭಾರತಿ ಅವರೇ, ನಿಮ್ಮ ಹುಟ್ಟೂರು ಯಾವುದು, ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ?
9: ನಮ್ಮ ಹುಟ್ಟೂರು ಸರ್ಗೂರು, ಕೇರ್ನಗರ ತಾಲೂಕು. ನಮ್ಮ ತಂದೆ ತಾಯಿ ಹೊಗೆ ಸೊಪ್ಪು ವ್ಯವಸಾಯ ಮಾಡ್ತಾರೆ.
8: ಏನ್ ಹೆಸರು ತಂದೆ ತಾಯಿ?
9: ಸೋಮಶೇಖರಯ್ಯ ಅಂತ ನಮ್ಮ ತಂದೆ ಹೆಸರು, ದೇವರಾಜಮ್ಮ ಅಂತ ನಮ್ಮ ತಾಯಿ ಹೆಸರು.
8: ಎಷ್ಟು ಜನ ಮಕ್ಕಳು ನೀವು?
9: ನಾನು ಒಬ್ಳೆ ಮಗಳು, ಅಣ್ಣಂದಿರು ಮೂರು ಜನ. ಅವರು ಎಲ್ಲ ಹೊಗೆ ಸೊಪ್ಪು ಬೆಳೀತಾರೆ, ಜೋಳ ಬೆಳೀತಾರೆ, ರಾಗಿ ಕಾಳುಗಳು, ತಡ್ನೆ ಕಾಳು, ಉದ್ದಿನ ಕಾಳು ಎಲ್ಲ ಮನೆಗಾಗೋದೆಲ್ಲ ಬೆಳೀತಾರೆ.
8: ಕಾವೇರಿ ನದಿ ಬೈಲು?
9: ಕಾವೇರಿ ನದಿ
8: ಅಲ್ವೇ, ಪಕ್ಕದಲ್ಲೇ ಹರಿಯುತ್ತೆ.
9: ಹರಿಯುತ್ತೆ.
8: ಜಮೀನು ಎಷ್ಟಿದೆ ನಿಮ್ಮ ತಂದೆಗೆ?
9: ಅವ್ರಿಗೊಂದು 25 ಎಕರೆ ಇದೆ.
8: ಬರೀ ಹೊಗೆ ಸೊಪ್ಪು ಬೆಳೀತಾರ?
9: ಹ್ಞೂ, ಹೊಗೆ ಸೊಪ್ಪು, ಜೋಳ, ಅದೇ ರಾಗಿ ಮಿಕ್ಸ್, ಅಡಿಕೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ಬೋರ್ವೆಲ್ ತೆಗ್ಸವ್ರೆ.
8: ತೋಟನೂ ಇದೆ?
9: ತೋಟನೂ ಇದೆ, ತೋಟ ಮಾಡ್ಕೊಂಡಿದ್ದಾರೆ, ಅಡಿಕೆ, ತೆಂಗು ಎಲ್ಲ ಇದೆ.
8: ಪರವಾಗಿಲ್ಲ. ನೀವು ಎಲ್ಲಿ ತನಕ ಓದಿದ್ರಿ ಭಾರತೀಯ?
9: ನಾನು 9ನೇ ಕ್ಲಾಸ್.
8: ಎಲ್ಲಿ ಓದಿದ್ರಿ?
9: ಹನ್ಸೋಗೆಲಿ.
8: ಹನ್ಸೋಗೆನಲ್ಲಿ? ಆಮೇಲೆ ಮುಂದಕ್ಕೆ ಯಾಕೆ ಓದಲಿಲ್ಲ?
9: ಬಿಡಿಸ್ಬಿಟ್ರು, ಹೋಗ್ಲಿಲ್ಲ.
8: ಯಾಕೆ ಬಿಡಿಸಿದ್ರು ಅಂತ? ನೀವು ಓದಲ್ಲ ಅಂತ ಬಿಡಿಸಿದ್ರು ಅಥವಾ ಸೌಕರ್ಯ ಇಲ್ಲ ಅಂತ ಬಿಡಿಸಿದ್ರು?
9: ಸೌಕರ್ಯ ಇಲ್ಲ ಅಂತ ಬಿಡಿಸಿದ್ರು.
8: ನೀವು ಓದ್ತಿದ್ರಿ ಚೆನ್ನಾಗಿ, ಅವಕಾಶ ಕೊಟ್ಟಿದ್ರೆ ಎಲ್ಲಿ ತಂಕ ಓದವ ಅನ್ಕೊಂಡಿದ್ರಿ?
9: ಹಂಗೇನು ಅನ್ಕೊಂಡಿರ್ಲಿಲ್ಲ.
8: ಆಯ್ತಮ್ಮ, ಮದುವೆ ಆಗಿದ್ದು ರೈತರನ್ನೇನಾ?
9: ರೈತರನ್ನೇನೆ.
8: ಯಜಮಾನ್ರ ಹೆಸರು?
9: ಮಾದೇವಪ್ಪ.
8: ಅವ್ರಿಗೆ ಎಷ್ಟು ಜಮೀನಿತ್ತು?
9: ಅವ್ರಿಗೂ 4 ಎಕರೆ ಇದೆ.
8: 4 ಎಕರೆ. ಏನೇನು ಬೆಳೆ ಬೆಳೀತಾ ಇದ್ರು ನೀವು ಮದುವೆ ಆದಾಗ?
9: ನಾವು ಮದುವೆ ಆದಾಗ ಬರೀ ಭತ್ತ ಬೆಳೀತಿದ್ರು, ಆಮೇಲೆ ಬೋರ್ವೆಲ್ ತೆಗ್ಸಿದ್ವಿ, ಆಮೇಲೆ ರೇಷ್ಮೆ ನೆಟ್ವಿ. ರೇಷ್ಮೆ ಬೆಳೀತಿದ್ದ ಸುಮಾರು 1-15 ವರ್ಷನೇ ಬೆಳೆದು ರೇಷ್ಮೆನ. ಆಮೇಲೆ ನಮ್ಮನೆಯವ್ರಿಗೆ ಹುಷಾರ್ ತಪ್ಪಿಡ್ತು, ರೇಷ್ಮೆ ತೆಗೆದ್ಬಿಟ್ಟು ಇವಾಗ ತೋಟ ಮಾಡ್ಕೊಂಡಿದ್ವಿ, ಬಾಳೆ ಹಾಕಿದ್ವಿ, ಅಡಿಕೆ ನೆಟ್ಟಿದ್ದೀವಿ, ತೆಂಗು ನೆಟ್ಟಿದ್ದೀವಿ, ಮುಸ್ಕುನ್ ಜಾಳನು ಬೆಳೆದಿದ್ದು, ಸೌತೆ ಎಲ್ಲ ಬೆಳಿತೀವಿ, ಈ ಹೀರೆ ಹಾಕಿದ್ವಿ, ಕುಂಬಳ ಹಾಕಿದ್ವಿ, ತೆಂಗಿನೊಳಿಕೆನೆ ಮಾಡ್ತಾ ಇದೀವಿ.
8: ಪರವಾಗಿಲ್ಲ. ನಿಮ್ಮ ಅಪ್ಪನ ಮನೆಯಲ್ಲಿ ತಂಬಾಕ್ ಬೆಳೀತಿದ್ರಲ್ಲ, ಯಜಮಾನ್ರಿಗೆ ಏನು ಹೇಳಲಿಲ್ವೇ?
9: ಈ ಕಡೆ ನಮ್ಮ ಸೈಡ್ ಇಲ್ಲ, ಇಲ್ಲಿ
8: ತಂಬಾಕ್ ಬೆಳೆಯಲ್ವಾ?
9: ಬೆಳೆಯಲ್ಲ. ಇಲ್ಲಿ
8: ಬೆಳೆಯಂಗಿದ್ದಿದ್ರೆ ಹೇಳ್ಬಿಡ್ತಿದ್ರು ಯಜಮಾನ್ರಿಗೆ.
9: ರೇಷ್ಮೆನೆ ಜಾಸ್ತಿ ಇತ್ತು ಅದರಲ್ಲಿ.
8: ಹೌದಾ?
9: ಮನೇನು ಮಾಡಿದ್ವಿ ರೇಷ್ಮೆದು, ಅದೇ ಇವಾಗ ತೆಗೆದ್ಬಿಟ್ವಿ, ಮಾಡಕ್ಕಾಗಲ್ಲ ಅಂತ.
8: ಅಂದ್ರೆ ಮನೇನೆ ಕೆಡವಸ್ಬಿಟ್ರ?
9: ಇಲ್ಲ, ಕೆಡವಸಿಲ್ಲ, ಮನೆ ಇದೆ, ಬೇರೆಯವ್ರು ಮೇಯಿಸ್ತಾವ್ರೆ.
8: ನೀವು ರೇಷ್ಮೆ ಮಾಡ್ತೀವಿ?
9: ನಾವು ರೇಷ್ಮೆ ಮಾಡ್ತಿಲ್ಲ,
8: ಬಾಡಿಗೆ ಕೊಟ್ಬಿಟ್ಟಿದ್ರಿ.
9: ಇವಾಗ ಎಲ್ಲ ತೋಟ ಮಾಡ್ಬಿಟ್ಟಿದೀವಿ, ತೋಟ ತೆಗೆದ್ಬಿಟ್ವಿ.
8: 15 ವರ್ಷ ಮಾಡಿದ್ರಿ ರೇಷ್ಮೆ?
9: ರೇಷ್ಮೆ ಮಾಡ್ದು ಅಂದ್ರೆ ಒಂದು 5-6 ವರ್ಷ ಮನೆ ಕಟ್ಟದ್ಮೇಲೆ ಅದೇ ರಂಬೆ ಪದ್ಧತಿ, ಅದು ಆ ಥರ ಮಾಡ್ದು. ಮೊದಲೆಲ್ಲ ತಟ್ಟೆಲೆ ಮೇಯಿಸ್ತಿದ್ದು ವಾಸದ ಮನೆಯಲ್ಲೇನೆ.
8: ಅದು ಹೌದು. ಯಜಮಾನರಿಗೆ ಏನು ಅದು ಧೂಳು ಎಲ್ಲ ಆಗುತ್ತಲ್ಲ, ಅದಾಗ್ಲಿಲ್ವಾ ಆರೋಗ್ಯ?
9: ಏನೂ ಆಗಲಿಲ್ಲ, ಅಂದರೆ ಅವ್ರಿಗೊಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು, ಅದರಿಂದ ಬೇಡ ಅಂತ ಅಂದ್ಬಿಟ್ಟು ಈಗ ತೋಟ ಮಾಡಿಕೊಂಡು ಬಾಳೆ ಹಾಕಿದ್ವಿ.
8: ತುಂಬ ಸುಲಭವಾಗಿ ತೋಟ ಮಾಡಿಬಿಟ್ರೆ ಓಡಾಡ್ಕೊಂಡಿರ್ಬೋದು ಮಾಡಿದ್ರ
9: ಮಾಡಿದ.
8: ಹೇಳಿಯಪ್ಪ ಜಯಂತ್ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು?
5: ನಂದು ಪ್ರೈಮರಿ ಸ್ಕೂಲ್ ಎಲ್ಲ ಡೋರ್ನಳ್ಳಿ ಅಂತ ಇದೆ, ನಮ್ಮೂರ ಪತ್ರನೇ, ಅಲ್ಲಾಯಿತು 7th ತನಕ. ಆಮೇಲೆ ಹೈಸ್ಕೂಲ್ ಎಲ್ಲ ಇಲ್ಲೇ ಮೈಸೂರಲ್ಲೇ, ವಿದ್ಯಾ ವಿಕಾಸ ಪಿ ಯು ಸಿ ಎಲ್ಲ ಅಲ್ಲೇನೆ. ಇನ್ನು ನಂದು ಇಂಜಿನಿಯರಿಂಗ್ ಸಿವಿಲ್ಲು, ಮಂಡ್ಯ ಪಿ ಎಸ್ ಕಾಲೇಜಲ್ಲಿ ಓದಿತ್ತು.
8: ನೀವು ವ್ಯವಸಾಯದ ಕೆಲಸ ಏನು ಮಾಡ್ತಿತ್ತಿಲ್ವಾ?
5: ಅಂದರೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಹೋಗ್ತಿದ್ದೆ, ಆಮೇಲೆ ಊರಿಗೆ ಬಂದಾಗ ಅಪ್ಪ ಅಮ್ಮನ ಜೊತೆನೆ, ಅವರು ಮಾಡ್ತಿದ್ರಲ್ಲ ರೇಷ್ಮೆ ಎಲ್ಲ ಬೆಳೀತಿದ್ರಲ್ಲ ಅವ್ರ ಜೊತೆ, ಅವ್ರ ಜೊತೆನೆ ನಾನು ವ್ಯವಸಾಯದಲ್ಲಿ ಒಂದು ಸ್ವಲ್ಪ ತೊಡಗಿಸ್ಕೊಂಡಿದ್ದೆ.
8: ಓಕೆ, ನೀವು ಬಿ ಎ ಓದಿದ್ದೆ ಅದಕ್ಕಾಗಿ?
5: ಬಿ ಎ ಓದಿತ್ತು, ಮುಂದೆ ಫ್ಯೂಚರ್ ಇದೆ, ಯಾವ್ದಾದ್ರು ಕೆಲಸ ಸಿಗುತ್ತೆ ಅಂತ ಓದಿತ್ತು.
8: ಅಂದರೆ ವ್ಯವಸಾಯದಲ್ಲಿ ಬದುಕು ಕಟ್ಕೋಬೋದು ಅನ್ನೋ ನಂಬಿಕೆ ನಿಮಗಿರಲಿಲ್ವಾ?
5: ಇತ್ತು, ಬಟ್ ಇದು ಜಾಬು ಒಂದು ಇರಲಿ, ಅದ್ರ ಜೊತೆಗೆ ವ್ಯವಸಾಯನೂ ಮಾಡ್ಕೊಂಡು ಹೋಗೋಣ ಅಂತ ಸ್ವಲ್ಪ.
8: ವ್ಯವಸಾಯನ ಒಂದು ಉಪವೃತ್ತಿಯಾಗಿ ಅಲ್ವೇ? ಈ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗೆ ಏನೆಲ್ಲ ಸಹಾಯ ಮಾಡ್ತಾ ಇದ್ರಿ
5: ಸರ್? ಅಂದರೆ ರೇಷ್ಮೆ ಬೆಳೀತಿದ್ವಲ್ಲ, ಸೊಪ್ಪು ಕುಯ್ಯೋದಾಗಿರಲಿ, ಸೊಪ್ಪು ಹಾಕೋದಾಗಿರಲಿ, ಅವ್ರು ಏನೇನು ಮಾಡ್ತಿದ್ರು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಿದ್ದೆ ಮನೇಲಿ ಇದ್ದಾಗ.
8: ಅಲ್ಲೇ ಇದ್ರಲ್ಲಪ್ಪ, ಅಲ್ಲಿಂದಲೇ ತಾನೇ ಓಡಾಡ್ತಿದ್ದೀರಿ ನೀವು?
5: ಹೌದು, ಅಲ್ಲ ಇಂಜಿನಿಯರಿಂಗ್ ಓದಬೇಕಾದ್ರೆ ಇಲ್ಲಿ ಇರಲಿಲ್ಲ.
8: ಬೇಡ, ಚಿಕ್ಕ ವಯಸ್ಸಲ್ಲಿ ಕೇಳಿದೆ.
5: ಚಿಕ್ಕ ವಯಸ್ಸಲ್ಲಿ ಮಾಡ್ತೀನಿ.
8: ಇಂಜಿನಿಯರಿಂಗ್ ಓದುವಾಗ ಇನ್ನೇನು ನೀವೇನು ಮಾಡ್ತಿತ್ತಿಲ್ಲ ಅನ್ಸುತ್ತೆ. ಹೌದು,
5: ಅಲ್ಲಿ ಊರಿಗೆ ಬಂದಾಗೆಲ್ಲ
8: ಏನೇನು ಮಾಡೋರಿ?
5: ಅದೇ ಸರ್, ಸೊಪ್ಪು ಹಾಕೋದು, ದನ
8: ಬಿಟ್ಬಿಟ್ಟಿದಾರಲ್ವ ಈಗ ರೇಷ್ಮೆನ?
5: ಅವಾಗ ನಾವು ಮಾಡುವಾಗ ಇತ್ತು. ಇವಾಗ ಈಗ ಡೈಲಿ ಊರಲ್ಲೇ ಇರ್ತೀನಿ, ಇಲ್ಲೇ ಮೈಸೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ.
8: ಹೌದಾ? ಓಕೆ, ಈಗೇನು ಮಾಡ್ತೀರಿ ಜಯಂತ್ ಅವರೆ?
5: ಈಗ ಅದೇ ತೋಟ ಮಾಡ್ಕೊಂಡಿದ್ದೀವಿ, ಎಲ್ಲ ಬಾಳೆ ಹಾಕಿದ್ವಿ. ಟೋಟಲ್ಲು ಗದ್ದೆ 2 ಕಾಲು ಎಕರೆ ಇದೆ, ಹೊಲ 1 ಕಾಲು ಎಕರೆ ಇದೆ. ಈಗ 1.5 ಎಕರೆಗೆ ಬಾಳೆ ಹಾಕಿದ್ವಿ, ಮತ್ತೆ ಅದ್ರ ಮಧ್ಯೆ ಒಂದು 400 ಅಡಿಕೆ ನೆಟ್ಟಿದ್ದೀವಿ, ಒಂದು 54 ತೆಂಗಿನ ಸಸಿ ನೆಟ್ಟಿದ್ವಿ, ಮತ್ತೆ ಹೊಲದಲ್ಲಿ ಒಂದು 50 ಫಲ ಬಿಡ್ತಿರೋ ತೆಂಗಿನ ಸಸಿ ಇದೆ, ಮತ್ತೆ ಅದ್ರೊಳಗಡೆ ಇವಾಗ ಕುಂಬಳ ಹಾಕಿದ್ವಿ ಹೊಲದಲ್ಲಿ, ಮತ್ತೆ ಗದ್ದೆಲಿ ಇನ್ನೊಂದು 15 ಕುಂಟೆಗೆ ಸೌತೆಕಾಯಿ ಬೆಳೆದಿದ್ವಿ. ಇವಾಗ ಅದೇ ಜಾಗಕ್ಕೆ ಹೀರೆಕಾಯಿ ಹಾಕಿದ್ವಿ, ಸುತ್ತ ಫೆನ್ಸಿಂಗ್ ಎಲ್ಲ ಹಾಕ್ಸಿದ್ವಿ.
8: ಏನು ಕೆಲಸ ಮಾಡ್ತೀರಿ ನೀವು? ಕೆಲಸ
5: ಮಾಮೂಲಿ, ಬೆಳಗ್ಗೆ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ.
8: ಅದೇ, ಎಲ್ಲಿ ಕೆಲಸ ಮಾಡ್ತಿದ್ರಿ ಈಗ ನೀವು?
5: ಬೆಳವಾಡಿ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
8: ಹೌದೇ? ಅದರ ಜೊತೆಗೆ ವ್ಯವಸಾಯದ ಕೆಲಸ ಓಡಾಡ್ಕೊಂಡು ಮಾಡ್ತಾ ಇದ್ದೀರಿ ಅಲ್ವಾ?
5: ಹೌದು ಸರ್.
8: ಈಗ ನೀವು ಇಂಜಿನಿಯರಿಂಗ್ ಓದಿದ್ರಲ್ಲ?
5: ಹೌದು ಸರ್.
8: ಅದು ಏನು ಬಿ ಎ ಸಿವಿಲ್ ಓದಿದ್ದೀರಾ?
5: ಹೌದು, 2 ವರ್ಷ ವರ್ಕ್ ಮಾಡಿದ್ದೀನಿ ಬೆಂಗಳೂರಲ್ಲೇ.
8: ಓ, ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲ?
5: ಹಾ, ಕನ್ಸ್ಟ್ರಕ್ಷನ್ ಕಂಪನಿಲಿ ವರ್ಕ್ ಮಾಡ್ತಿದ್ದೆ.
8: ಅದು ಆ ವಿದ್ಯೆ ಏನಾದರೂ ವ್ಯವಸಾಯಕ್ಕೆ ಅನುಕೂಲ ಆಯ್ತಾ ನಿಮ್ದು ಇಲ್ಲಿ ಲೇಔಟ್ ಮಾಡಕ್ಕೆ?
5: ಹೌದು,
8: ಬೆಳೆನ
5: ಅಂದ್ರೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಎನ್ವೈರನ್ಮೆಂಟ್ ಅಂತ ಬರುತ್ತೆ, ಅದರಲ್ಲೂ ಇರಿಗೇಷನ್ ಅಂತ ಬರುತ್ತೆ, ನಮ್ದ್ರಲ್ಲೂ ಇರಿಗೇಷನ್ ಅಂತ ಇರುತ್ತೆ. ಇಲ್ಲಿ ಇರಿಗೇಷನ್ ನಾವೆಲ್ಲ ಮಾಡಿರೋದೆಲ್ಲ ಈಗ ಇರಿಗೇಷನ್ ಪದ್ಧತಿನೇ, ನೀರಾಯಿಸೋದಿಲ್ಲ. ಅದೊಂದು ಸ್ವಲ್ಪ ಐಡಿಯಾ ಸಿಕ್ತಂಗಾಯ್ತು, ಇರಿಗೇಷನ್ ಯಾವ ಥರ ಮಾಡ್ಬೇಕು, ಯಾವ್ಯಾವ ಥರ ಇರಿಗೇಷನ್ ಇದೆ, ನೀರನ್ನು ಎಷ್ಟು ಯೂಸ್ ಮಾಡ್ಕೋಬೇಕು, ಪೋಲೆ ಹಂಗೆ ಮಾಡಬಾರ್ದು ಅಂತೆಲ್ಲ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಸ್ವಲ್ಪ ತಿಳ್ಕೊಂಡಿದ್ವಿ. ಈಗ ಪ್ರಾಕ್ಟಿಕಲ್ ಆಗಿ ಅದೊಂದು ಸ್ವಲ್ಪ ಯೂಸ್ ಆಗ್ತಿದೆ.
8: ಓಕೆ, ಅಂದರೆ ನೀರಿನ ಮಿತ ಬಳಕೆ ಬಗ್ಗೆ ನಿಮಗೆ ನಿಮ್ಮ ಇಂಜಿನಿಯರಿಂಗ್ ಜ್ಞಾನ ಸಹಾಯ ಮಾಡಿದೆ. ಅದಲ್ದಲೆ
5: ಅದಲ್ದೇ
8: ಸಿವಿಲ್ ಓದಿದಿರಪ್ಪ,
5: ಲೇಔಟು ಮತ್ತು ಎಷ್ಟು ಎಕ್ರೆ ಜಮೀನುಗಳು ಅಂದರೆ ಯಾವ್ಯಾವ ಥರ ಎಷ್ಟೆಷ್ಟು ಜಾಗಕ್ಕೆ ಯಾವ್ಯಾವ ಥರ ಏನೇನು ಮಾಡಬೇಕು ಅಂದರೆ ಸ್ವಲ್ಪ
8: ಅದೆಲ್ಲ ಪ್ಲಾನಿಂಗ್
5: ಪ್ಲಾನಿಂಗ್
8: ಅಲ್ವೇ? ಮನೆಗಿನ ಏನಾದ್ರು ಕಟ್ಸಿದಾರೆ ನಮ್ಮ ಇವ್ರ ಹತ್ರ ಭಾರತಿ ಅವರ?
9: ಇಲ್ಲ ಸರ್.
8: ಒಳ್ಳೆ ತೋಟದ ಮನೆ ಕಟ್ಟಿ ಅಂತ ಯಾವತ್ತೂ ಹೇಳಲಿಲ್ವಾ ನೀವು?
5: ಇವಾಗ ಹಳೆ ಮನೆನೇ ಇದೆ ಸರ್, ಸಾಕು ಅದೇನೆ. ಈಗ ಮನೆ ಕಟ್ಟಕ್ಕೆ ಹೋದ್ರೆ ಮಿನಿಮಮ್ 20-30 ಲಕ್ಷ ಬೇಕು.
8: ಹೇಗಿದ್ರು ಸಿವಿಲ್ ಓದಿದ್ರಲ್ವಾ, ಒಳ್ಳೆ ಮುಂದೆ ಕಾಲ ತೊಟ್ಟಿ ಮನೆ ತರ
9: ಕಟ್ಕೊಂಡ್ಬಿಟ್ಟು
5: ತೊಟ್ಟಿ ಮನೆನೇ ಇರೋದು ಸರ್.
9: ಅದನ್ನೇ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀವಿ ತೊಟ್ಟಿ ಮನೆ.
5: ಈಗ RCC ಮನೆಗಿಂತ ಅದೇ ಚೆನ್ನಾಗಿದೆ ಒಟ್ಟಿನಲ್ಲಿ, ಸಾಕು.
8: ಈಗ ಭಾರತಿ ಅವರೇ, ತೆಂಗಿನ ತೋಟದಲ್ಲಿ ಕುಂಬಳಕಾಯಿ ಬೆಳೆದಿದ್ದಲ್ವಾ ನೀವು?
9: ಬೆಳೆದಿದ್ದೀವಿ.
8: ಅಂದ್ರೆ ನೀವೇ ಬೆಳಿಬೇಕು ಅಂತ ಅನ್ನಿಸ್ತಾ ಅಥವಾ ಯಾರನ್ನಾದ್ರೂ ನೋಡ್ಕೊಂಡು ಬೆಳೆದಿದ್ದ ಅದನ್ನ?
9: ಇಲ್ಲ, ನಾವೇ ಹಾಕೋಣ, ಇನ್ನು ತೆಂಗಿನ ಒಳಿಕೆ ಏನ್ ಮಾಡೋದು ಅಂತ ಅನ್ಕೊಂಡು ಹಾಕ್ತು.
8: ಯಾವ್ದು ತಳಿ ಅದು ಕುಂಬಳಕಾಯಿ? ಮನೆ
5: ಅಂಗಡಿದು ಕೆ ಆರ್ ನಗರ. ನಾಗರಾಜು ಅಂತ
8: ಅಲ್ಲಪ್ಪ ತಳಿ, ಏನು ಹೆಸರಿಲ್ವೇ?
5: ಅದೇ ನಾಗರಾಜು ಅಂತ
8: ತಳಿ ಹೆಸರೇ ನಾಗರಾಜು ಅಂತಲೇ
5: ಕುಂಬಳದ್ದು.
8: ಹೌದಾ? ಹಾಂ, ಏನು ವಿಶೇಷ ತಳಿದು?
5: ಏನಿಲ್ಲ ಸರ್, ಮೀಡಿಯಂ ಸೈಜ್ ಲೋಕಲ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಕೊಟ್ಟಿದ್ರು.
8: ಹೌದಾ? ಯಾವ ಬಣ್ಣ ಇರುತ್ತಮ್ಮ ಭಾರತೀಯ?
9: ಹಸಿರು ಇರುತ್ತೆ, ಆಮೇಲೆ ಕೆಂಪು ಆರೆಂಜ್ ಕಲರ್ ಬರುತ್ತೆ.
8: ಹೌದಾ? ಹೆಂಗ್ ಬೆಳೆದ್ರಿ ಒಂಚೂರು ಹೇಳಿ ನಿಮ್ಮ ಅನುಭವ ಹೇಳಿ.
9: ಮಾಮೂಲಿ ನರ್ಸರಿ ಇದ್ ಮಾಡಿದ್ರು ಸಸಿನ, ಅಲ್ಲಿಂದ ತಂದು ನೆಟ್ಟು ಅದೆಲ್ಲ ಮಣ್ಣೆ ಹಾಕಿ ಗೊಬ್ಬರ ಹಾಕಿ ಆರ್ಗ್ಯಾನಿಕ್ ಗೊಬ್ಬರನೇ ಹಾಕಿದ್ದಾರೆ.
8: ಅಲ್ಲಮ್ಮ, ತೆಂಗಿನ ತೋಟದೊಳಗಡೆ ಕುಂಬಳಕಾಯಿ ಬೆಳೆದಿರೋದಲ್ವ ನೀವು? ಎಲ್ಲ ಹಾಕಿದ್ರೆ ಎರಡು ತೆಂಗಿನ ಸಾಲಿನ ಮಧ್ಯದಲ್ಲಿ ಹಾಕೊಂಡು
9: ಮಧ್ಯದಲ್ಲಿ ಎರಡು ಸಾಲ ಬಂದಿದೆ.
8: ಹೌದಾ?
9: ತೆಂಗಿನ ಮರದ ಮಧ್ಯದಲ್ಲಿ ಎರಡು ಸಾಲ ಬಂದಿದೆ.
8: ತೆಂಗಿನ ದೂರಕ್ಕೆ ಹಾಕಿದ್ರೆ?
9: ದೂರಕ್ಕೆ ಹಾಕಿದ್ರೆ.
5: ಸರ್, ಈಗ 30 ಅಡಿ 30 ಅಡಿ ತೆಂಗಿದೆ, ಅದ್ರ ಮಧ್ಯದಲ್ಲಿ ಎರಡು ಸಾಲ ಕುಂಬಳ, ಮತ್ತೆ 15 ಅಡಿ 15 ಅಡಿ ಬಾಳೆ ಹಾಕಿದೀವಿ. ಅಲ್ಲೇನೆ ಸೇಮ್ ಗುಂಪು ಬೆಳೀತಾರ.
8: ಹೊಸದಾಗಿ
5: ಇಲ್ಲ, ತೆಂಗಿನ ಮರ ಇಲ್ಲ, ಅದ್ ದೊಡ್ಡದಾಗಿದೆ, 5 ವರ್ಷ ಫಲ ಬಿಡ್ತಿದೆ.
9: 8 ವರ್ಷ
5: 6 ವರ್ಷ ಆಗಿರ್ಬೇಕು. ಒಟ್ನಲ್ಲಿ ಫಲ ಬಿಡ್ತಿದೆ, ದೂರ ದೂರ ಐತಲ್ಲ, ಅದ್ರ ಮಧ್ಯೆ ಕುಂಬಳ ಹಾಕಿದೀವಿ, ಅದ್ರ ಮಧ್ಯೆ 15 ಅಡಿ 15 ಅಡಿಗೊಂದು ಗುಂಪು ಬಾಳೆ ತರ ಇವಾಗ ನೆಟ್ಟಿದೀವಿ.
8: ಏನದು ಗುಂಪು ಬಾಳೆ ಅಂದ್ರೆ?
5: ಅದೇ ಗುಂಪು ಬಾಳೆ ಅಂದ್ರೆ ನಾವು ಈಗ ಸಿಂಗಲ್ ಬೆಳೆಯೋದಕ್ಕೆ ಗುಂಪು ಅಂದ್ರೆ ಒಂದು 5-6 ಬಿಡ್ಕೋಬಹುದು. ಫಸ್ಟ್ ಇಯರ್ ಅಲ್ಲ, ಸೆಕೆಂಡ್ ಇಯರ್ ಬಿಟ್ಕೊಂಡು ಅದರಿಂದ ನಾವು 2-2 ತಿಂಗಳಿಗೂ ಬಾಳೆಗೊನೆ ಕಟಾವು ಮಾಡ್ಬೋದು. ಮತ್ತು ಜಾಸ್ತಿ ರೋಗಗಳು ಹರಡ್ದಿಲ್ಲ, ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಆಡುತ್ತೆ. ಈ ಸಾಲ ಪದ್ಧತಿ ಮಾಡೋಕ್ಕಿಂತ ಅದು ಮಾಡಿದ್ರೆ ಬೆಟರ್ ಅನ್ನಿಸ್ತು. ಆ ಎರಡನ್ನೂ ಮಾಡಿದ್ದೀವಿ. ಅಂದರೆ ಇದು ತೆಂಗಿನ ಮರ ಇದರಿಂದ ಜಾಸ್ತಿ ನೆರಳಾಗ್ಬಿಡುತ್ತೆ, ನೆರಳಾದರೆ ಬಾಳೆ ಜಾಸ್ತಿ ಬರೋದಿಲ್ಲ ಅಂದ್ಬಿಟ್ಟು ನಾವು ದೂರ ದೂರಕ್ಕೆ ಹಾಕಿದ್ದೀವಿ.
8: ಇನ್ನೊಂದು ಸರಿ ಹೇಳಿ ನನಗೆ, ಅದೇನು ಗುಂಪು ಬಾಳೆ ಅಂದರೆ ಏನು? 15 ಅಡಿಗೆ ಏನು ಗುಂಡಿ ಹೊಡೆದ್ರ?
5: ಹೌದು ಸರ್, 1.5 ಅಡಿ 1.5 ಅಡಿ ಗುಂಡಿ ಹೊಡೆದು ಗೊಬ್ಬರ ಹಾಕ್ತಾವೆ ಒಂದೊಂದು ಬಾಂಡ್ಲಿ. ಅಲ್ಲಿಗೆ ಮಾಮೂಲಿ ಗಿಡ ಸಸಿನೇ, ಈಗ ಟಿಶ್ಯೂ ಕಲ್ಚರ್ ಗಿಡ ಬರುತ್ತಲ್ಲ ಅದನ್ನೇ ತಂದು ನೆಟ್ಟಿದೀವಿ.
8: ಎಷ್ಟು ಸಸಿ ನೆಟ್ಟರಿ ಒಂದು ಗುಂಡಿಗೆ?
5: ಒಂದು ಗುಂಡಿಗೆ ಒಂದೇ ಸಸಿ.
8: ಒಂದೇ? ಆಯಿತು. ಆಮೇಲೆ?
5: ಆಮೇಲೆ ಮಾಮೂಲಿ ಇದೆಲ್ಲ ಕ್ಲೀನಾಗಿ ಮಾಡಿ ಅದಕ್ಕೆ ಡ್ರಿಪ್ ಎಲ್ಲ ವೈರ್ ಹಾಕಿ ಬಿಟ್ಟಿದೀವಿ ಇವಾಗ ಸದ್ಯಕ್ಕೆ. ಇವಾಗ ಒಂದು 5 ತಿಂಗಳಾಗಿದೆ.
8: ಅದು ಗುಂಪು ಬಾಳೆ ಏನದ್ರಲ್ಲಿ
5: ಸರ್? ಇಲ್ಲ, ಫಸ್ಟ್ ಇಯರ್ ಗುಂಪು ಬಾಳೆ ಬರಲ್ಲ. ಫಸ್ಟ್ ಇಯರ್ ಒಂದು 4-5 ತಿಂಗಳು ತಂಗ ಹಂಗೆ ಇರುತ್ತೆ, 5 ತಿಂಗಳಾದ್ಮೇಲೆ ಕೆಳಗಡೆ ಇದ್ ಕಡಿತ್ತೆ.
8: ಹೌದು.
5: ಅದ್ರಲ್ಲಿ ನಾವು ನೆಕ್ಸ್ಟ್ ಒಂದು 3-4 ಬಿಟ್ಕೋಬೇಕು.
8: ಕಂದು 3-4 ಬಿಡ್ತೀರಿ?
5: ಹೌದು. ಫಸ್ಟ್ ಗೊನೆ ಕಟಾವ್ ಆದ್ಮೇಲೆ ಒಂದ್ ಚೆನ್ನಾಗಿರೋದು ಒಂದ್ 5 ತರ ಕಂದು ಬಿಟ್ಕೊಂಡು ಅದನ್ನು ಪ್ರತಿ ತಿಂಗಳು ನಾವು 2-2 ಮಂತ್ಸ್ಗೆ ಗೊನೆ ಬರೋ ಥರ ನಾವು ಮಾಡ್ಕೊಂಡು ಹೋದ್ರೆ ಅದರಲ್ಲೂ ಒಂದು ಸ್ವಲ್ಪ ಚೆನ್ನಾಗಿ ಲಾಭ ಇದೆ ಅನಿಸ್ತಿದೆ.
8: ಎಲ್ಲಿ ನೋಡಿದ್ರಿ ಇದನ್ನ?
5: ಯೂಟ್ಯೂಬಲ್ಲೆಲ್ಲ ನೋಡ್ತೀನಿ ಸರ್.
8: ಹೌದಾ?
10: ಕೃಷಿ ನಿರಂತರ,
11: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
0: ರೇಷ್ಮೆ ರಂಗ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ನಿಮ್ಗೆ ಪರವಾಗಿಲ್ಲ ಅನ್ಸುತ್ತಾ, ಮಗ ಮಾಡಿರೋ ಐಡಿಯಾ ಚೆನ್ನಾಗಿದೆ ಅಂತ?
4: ಚೆನ್ನಾಗಿದೆ, ಮಾಡ್ಕೊಂಡು ಹೋಗ್ತಾನೆ. ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಅನ್ಬಿಟ್ಟು ಮಾಡ್ತಾ ಇದ್ದಾನೆ. ಅದೇ ಗುಂಪು ಬಳೆ ನೆಟ್ಟಿದೀವಿ ಹೊಲದಲ್ಲಿ, ಇಲ್ಲಿ ಸಾಲು 6 ಅಡಿ 6 ಅಡಿ ಗದ್ದೆಯಲ್ಲಿ.
5: ಸರ್, ಗದ್ದೆಯಲ್ಲಿ 6 ಅಡಿ 8 ಅಡಿ ಇದೆ, ಅದ್ರ ಮಧ್ಯೆ ಅಡಕೆ ಸಾಲು 8 ಅಡಿ 8 ಅಡಿ ಇದೆ, ಅದ್ರ ಮಧ್ಯೆ ಒಂದೊಂದು ಬಳೆ ಹಾಕಿದೀವಿ, ಅದೊಂದು ಸ್ವಲ್ಪ 400 ಗಿಡ ಹಾಕಿದೀವಿ. ಇನ್ನು ಮಿಕ್ಕಿದೆಲ್ಲ 6 ಅಡಿ 8 ಅಡಿ ಬಳೆ ನೆಟ್ಟಿದ್ದೀವಿ. 30 ಅಡಿ 30 ಅಡಿಗೆ ತೆಂಗಿನ ಸಸಿ ಬಂದಿದೆ, 54 ತೆಂಗಿನ ಸಸಿ ಕೂರ್ತಿದೆ ಒಂದು ಎಕರೆ.

0: ಅಲ್ಲ, ನೀವು ಕುಂಬಳಕಾಯಿ ಪೂರ್ತಿ ಹೇಳಲಿಲ್ಲ ನನಗೆ. ಈ ಕುಂಬಳಕಾಯಿ
1: ಹೂವಾಗಿದೆ
0: ಅಲ್ಲಮ್ಮ, ಈಗ ಸಸಿನ ತಂದ್ರಲ್ಲ ಅದನ್ನ ಒಂದು ಸಾಲಿಂದ ಇನ್ನೊಂದ್ ಸಾಲಿಗೆ ಏನಂತರ ಕೊಟ್ಟು ಆರಡಿನ
2: ಸರ್, ಒಂದ್ ಸಾಲಿಂದ ಒಂದ್ ಸಾಲಿಗೆ ಆರಡಿ, ಒಂದ್ ಗಿಡದಿಂದ ಗಿಡಕ್ಕೆ ಎರಡು ಕಾಲಡಿ. ಟ್ರಿಪ್ ವೈರ್ ಇರುತ್ತಲ್ಲ, ಎರಡು ಟ್ರಿಪ್ ವೈರ್ ಅಲ್ಲಿ ತುಂತುರು ಇರುತ್ತಲ್ಲ, ಎರಡು ಬಿಟ್ಟು ಹಾಕಿದೀವಿ, ಎರಡು ಅರಡಿ.
0: ಹಿಂದೆ ಕುಂಬಳಕಾಯಿ ಬೆಳೆದಿದ್ರಮ್ಮ?
1: ಬೆಳೆದಿರ್ಲಿಲ್ಲ ಸರ್, ಇದೆ ಫಸ್ಟ್.
0: ಇದೇ ಫಸ್ಟ್ ಟೈಮ್ ಕುಂಬಳಕಾಯಿ?
1: ಸೌತೆನೂ ಇದೆ ಫಸ್ಟ್ ಬೆಳೆದಿರೋದು. ನಾವು ತರಕಾರಿನೇ ಬೆಳೆದಿರ್ಲಿಲ್ಲ, ರೇಷ್ಮೆನೇ ಬೆಳೀತಿದ್ದೆ. ಎಲ್ಲ
2: ರೇಷ್ಮೆ ಬಿಟ್ರೆ ಇನ್ನೇನು ಬೆಳಿತೀವಿ? ಭತ್ತ ಬೆಳೀತಿದ್ವಿ ಅಷ್ಟೇ.
1: ಇವಾಗಲೇ ಫಸ್ಟ್ ಬೆಳೀತಾ ಇರೋದು ಕುಂಬಳ ಮತ್ತೆ ಹೀರೆ ಹಾಕಿದೀವಿ, ಸೌತೆ ಬೆಳೆದಿದ್ದೀವಿ.
0: ಅದೇನು ತರಕಾರಿ ಬೆಳಿಬೇಕು ಅಂತ ಅನ್ಸಿದ್ದು ನಿಮ್ಗೆ?
1: ಅಂದ್ರೆ ಜಾಗ ಇತ್ತಲ್ಲ, ಅದಕ್ಕೆ ಮೊದ್ಲೆಲ್ಲ ರೇಷ್ಮೆನೇ ಇತ್ತಲ್ವಾ, ಅದನ್ನ ಮಾಡ್ತಿದ್ವಲ್ಲ, ಹಂಗಾಗಿ ಬೇರೆ ಏನು ಬೆಳೆಯಕಾಗ್ತಿರ್ಲಿಲ್ಲ ಅದ್ರೊಳಗಡೆ. ಇವಾಗ ತೋಟ ಆಯ್ತಲ್ಲ ಅಂದ್ಬಿಟ್ಟು ಜಾಗ ಆಯ್ತಲ್ಲ ಅಂತ ತರಕಾರಿ ಹಾಕ್ತಾ ಇದೀವಿ. ಆಮೇಲೆ ಮುಂದೆ ಇನ್ನು ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಈಗ ಜೂನ್ ಮಳೆ ಬೀಳಿ ಅನ್ಕೊಂಡು ಇದೀವಿ, ಹಣ್ಣಿನ ಗಿಡಗಳೆಲ್ಲ ಹಾಕ್ಬೇಕು ತೋಟಕ್ಕೆ.
0: ಏನೇನು ಹಾಕ್ತೀರಿ?
1: ಸಪೋಟ, ದಾಳಿಂಬೆ, ನಿಂಬೆ ಹಣ್ಣು, ನುಗ್ಗೆಕಾಯಿ ಗಿಡ, ಅವೆಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ, ಹಾಕ್ತೀವಿ.
0: ಎಷ್ಟು ದಿವಸದಿಂದ ಹಾಕಕ್ಕಾಗಿರ್ಲಿಲ್ಲ
1: ಅಂದ್ರೆ ಮನ್ಸಿರ್ಲಿಲ್ಲ, ಮನ್ಸ್ ಮಾಡಿರ್ಲಿಲ್ಲ. ಇವಾಗ ಎಲ್ಲಾನು ಮನ್ಸ್ ಮಾಡ್ತೇವೆ. ತೋಟ ಮಾಡಿದ್ಮೇಲೆ ಇವೆಲ್ಲಾನು ಹಾಕ್ಬೇಕು ಅಂತ ಅನ್ನಿಸ್ತಿದೆ. ಮೊದ್ಲು ರೇಷ್ಮೆನೆ ಮಾಡ್ತಿದ್ವಲ್ಲ, ಅದಕ್ಕೆ ತೊಡಕೋಬಿಟ್ಟಿದ್ದು. ಇವಾಗ ತೋಟ ಮಾಡಿದ್ಮೇಲೆ ಎಲ್ಲಾನು ಬೆಳಿಬೇಕು ಎಲ್ಲಾನು ಅಂತ.
0: ಅಂದ್ರೆ ರೇಷ್ಮೆ ಮಾಡುವಾಗ ನೀವು ಬೇರೆ ಇನ್ನೇನು ಮಾಡ್ತಿರ್ಲಿಲ್ಲ?
1: ಏನು ಮಾಡ್ತಿರ್ಲಿಲ್ಲ, ಬರೀ ರೇಷ್ಮೆನೆ. ಎರಡೆರಡು ಬ್ಯಾಚ್, ತಿಂಗಳಿಗೆ ಒಂದೊಂದು ಬ್ಯಾಚ್ ಬೆಳಿತಿದ್ವಲ್ಲ.
0: ಆಯ್ತು, ಎಷ್ಟೆಕರೆ ಹಿಪ್ನೇರಳೆ ಹಾಕಿದ್ರಿ ರೇಷ್ಮೆ?
1: ಅದು 3 ಎಕರೆಲಿ ಇತ್ತು.
0: 3 ಎಕರೆ? ಈಗ ಜಮೀನ್ ಖಾಲಿ ಕಾಣ್ತಾ ಇದೆ, ಮುಂಚೆ ತುಂಬದಂಗಿತ್ತು, ಈಗ ಅದಕ್ಕೆ ಎಲ್ಲಾ ಬೆಳೆನು ತುಂಬತಾ ಇದ್ದೀರಿ ಅಲ್ವಾ? ಅದೇನ ಹೀರೆಕಾಯಿ ಅಂದ್ರಲ್ಲ ಹೇಳ್ರಪ್ಪ
2: ಸರ್. ಹೀರೆಕಾಯಿ ಅಂದ್ರೆ ಫಸ್ಟ್ ಸೌತೆ ಬೆಳೆದಿದ್ವಿ, ಇವಾಗ ಅದೇ ಜಾಗಕ್ಕೆ ಹೀರೆ ಬೆಳಿತೀವಿ.
0: ಸೌತೆ ಹೆಂಗ್ ಬೆಳೆದ್ರಿ ಹೇಳಿ
2: ಸರ್? ಸೌತೆ ಮಾಮೂಲಿ ಬೀಜ ತಗೊಂಡೋಗಿ ನರ್ಸರಿಲಿ ಕೊಟ್ವಿ, ಒಂದು 8-10 ಆದ್ಮೇಲೆ ಮೊಳಕೆ ಒದ್ದುದು, ಸಸಿ ತಂದ್ವಿ. ಸಸಿ ತಂದ್ಬಿಟ್ಟು 2 ಅಡಿಗೊಂದು ನೆಡ್ಕೊಂಡು 4 ಅಡಿ ಡಿಸ್ಟೆನ್ಸು, ಸಾಲಿಂದ ಸಾಲಿಗೆ 4 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ನೆಟ್ವಿ ಸರ್. 1500 ಗಿಡ ಕುತ್ಕೋತು. ಆಮೇಲೆ ಅದಕ್ಕೆ ಸ್ವಲ್ಪ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರನೇ ಕೊಟ್ವಿ. ಸೌತೆಗೆ ಮಾತ್ರ ಸ್ವಲ್ಪ 2 ಮಿಕ್ಸ್ ಆಗಿ ಕೊಟ್ವಿ, ಆದರೆ ಬಾಳೆಗೆ ಎಲ್ಲ ಆರ್ಗ್ಯಾನಿಕೇ ಕೊಟ್ಟಿರೋದು. ಅದೇ ಒಂದೊಂದು ವಾರಕ್ಕೆ ಒಂದೊಂದ್ಸಲಿ ಗೊಬ್ಬರ ಕೊಡ್ತಿದ್ವಿ
0: ಸೌತೆಗೆ.
2: ಹೌದು,
0: ಡ್ರಿಪ್ಪಲ್ಲೇನಾ?
2: ಇಲ್ಲ, ಇದರಲ್ಲೇ ಕೊಡ್ತಿದ್ವಿ.
0: ಏನು
2: ಮಾಮೂಲಿ ಕೈಲಿ ಹಾಕ್ತಿದ್ವಿ.
0: ಮಲ್ಚ್ ಮಾಡಿದೀರಾ? ಪ್ಲಾಸ್ಟಿಕ್ ಮಲ್ಚ್ ಏನಾದ್ರು
2: ಹಾಕಿಲ್ಲ ಸರ್? ಹಾಕಿಲ್ಲ.
0: ಸರಿ.
2: ಮತ್ತೆ ಸ್ವಲ್ಪ ಎರೆಹುಳ ಗೊಬ್ಬರ ಕೊಟ್ಟಿದ್ವಿ, ತಿಪ್ಪೆ ಗೊಬ್ಬರ ಸ್ವಲ್ಪ ಹಾಕಿದ್ವಿ. ಆಮೇಲೆ ಅದು 40-50 ಡೇಸ್ಗೆ ಕಾಯಿ ಕಟಾವಾಗಿ ಬರುತ್ತೆ.
0: ಯಾವ ತಿಂಗಳಲ್ಲಿ ಹಾಕಿದ್ ನೀವು
2: ಸೌತೆಕಾಯಿನ? ಜನವರಿ ತಿಂಗಳಲ್ಲಿ.
0: ಜನವರಿನಲ್ಲಿ?
2: ಜನವರಿಲಿ ಹಾಕಿದ್ವಿ, ಜನವರಿ 20ನೇ ತಾರೀಕಿನ ಹಾಕಿದ್ವಿ. ಅದು ಮಾರ್ಚ್ ಸ್ಟಾರ್ಟಿಂಗಲ್ಲಿ ಇದು ಬಂತು ಕಟಾವ್ಗೆ, ಮಾರ್ಚು ಫೆಬ್ರವರಿ ಎಂಡಲ್ಲಿ 120 ಡೇಸ್ ಕಟಾವ್ ಆಯಿತು. ಅಲ್ಲಿಗೆ ಮುಗ್ದೋಯ್ತು ಸರ್, ಒಂದು 2 ತಿಂಗಳಿಂದ 2.5 ತಿಂಗಳೊಳಗಡೆ ಮುಗ್ದೋಗುತ್ತೆ.
0: ಮುಗ್ದೇ ಹೋಯ್ತು.
2: ಅದಕ್ಕೆ ಅದೇ ಜಾಗದಲ್ಲಿ ಈಗ ಹಾಕಿದೀವಿ.
0: ಆಯ್ತಪ್ಪ. ಎಷ್ಟು ಸೌತೆಕಾಯಿ ಸಿಕ್ತು ಮಾರಾಟಕ್ಕೆ ನಿಮಗೆ?
2: ಇಷ್ಟು ಅಂತ ಅಂದಾಜ ಏನಿಲ್ಲ, ಒಟ್ಟಿನಲ್ಲಿ 5 ರೂಪಾಯಿಗೆ ಒಂದು ಮಾರ್ತಿದ್ವಿ ಸರ್.
0: ಏನ್
2: ಸೌತೆಕಾಯಿನ?
0: ಒಂದ್ ಸೌತೆಕಾಯಿ
2: 5 ರೂಪಾಯಿ.
0: ವಾ, ಎಲ್ಲಿ ಮಾರಿದ್ರಿ?
2: ಅಂದ್ರೆ ಅವರೇ ಬಂದು ತಗೊಂಡೋಯ್ತಿದ್ರು, ಸ್ವಲ್ಪ ಮೈಸೂರಿಗೂ ಹಾಕ್ತಿದ್ವಿ.
0: ಹೌದಾ? ನೀವು ಬೆಳೆದಿದ್ದು ಹಸಿರು ಸೌತೆನ ಬಿಳಿ
2: ಸೌತೆ?
0: ಬಿಳಿ ಸೌತೆ. ಈ ಒಳನರಸೀಪುರದ ಕಡೆದು?
2: ಹೌದು ಸರ್.
0: ಚೆನ್ನಾಗಿತ್ತ ರುಚಿ?
1: ಚೆನ್ನಾಗಿತ್ತು ಸರ್, ಟೇಸ್ಟ್ ಇತ್ತು.
2: ಟೇಸ್ಟ್
1: ಚೆನ್ನಾಗಿತ್ತು, ಚೆನ್ನಾಗೂ ಬೆಳೆ ಬಂತು. ಅಂದ್ರೆ ಫಸ್ಟ್ ಮಾಡಿದ್ರಿಂದ ನಮ್ಗೆ ಇನ್ನೊಂದ್ ಸ್ವಲ್ಪ ಹತ್ತಿರ ನೆಡ್ಬೇಕಿತ್ತು, ಇನ್ನೊಂದ್ ಸ್ವಲ್ಪ ಆಗ್ತಿತ್ತು. ಪರವಾಗಿಲ್ಲ, ಇವಾಗ್ಲೂ ಆಯ್ತು. ಸೌತೆ ಬೆಳೆದ್ರೇನು ಲಾಸ್ ಇಲ್ಲ ಅಂತ ಅನ್ನಿಸ್ತದೆ, ಅನ್ಸಿದೆ ನಮ್ಗೆ ಲಾಸ್ ಇಲ್ಲ ಅಂತ, ಬೆಳಿಬೋದು ಸೌತೆನ.
0: ಅಲ್ಲಮ್ಮ, ಸೌತೆನ ಪ್ರಪಂಚದಲ್ಲಿ ಎಷ್ಟೋ ಜನ ಬೆಳೀತಾರೆ, ಅದೇಂಗ್ ನಿಮ್ಮನ್ನೇ ಹುಡಿಕೊಂಬಂದ್ರು ಮೈಸೂರಿಂದ ಸೌತೆ ಬೆಳೆದಿದ್ರ ಅಂತ?
1: ಕೇರ್ನಗರದವ್ರು ಬಂದು ತಗೊಂಡೋಗ್ತಿದ್ರು ಪರಿಚಯ ಇರೋರು. ಆಮೇಲೆ ಇವನು ಪೋಸ್ಟ್ ಆಫೀಸ್ ಹತ್ರ ಯಾರೋ ತಗೊಂಡ್ ಬನ್ನಿ ಅಂತಂದ್ರಂತೆ, ಇವನು ಬಂದಾಗ ತಗೊಂಡ್ ಬರ್ತಿದ್ದೆ. ಡೈಲಿ ಕುಯ್ತಿದ್ವಿ, ಡೈಲಿ 1,000, 1,800 ಹಿಂಗೆಲ್ಲ ಸಿಕ್ತಿತ್ತು
0: ಸೌತೆಕಾಯಿ.
1: ಒಂದು 50,000 ಆಯ್ತು. ಅಂದ್ರೆ ಫಸ್ಟ್ ಟೈಮ್ ಅಲ್ವಾ, ಅಂದ್ರೆ ಒಂದ್ ಸ್ವಲ್ಪ ಖರ್ಚು ಬಂತು. ಅದೇ ದೊಣ್ಣೆಗಳೆಲ್ಲ ನೆಡ್ಬೇಕಲ್ಲ, ತಂತಿ ದಾರ ಅವೆಲ್ಲ ಫಸ್ಟ್ ಟೈಮ್ ಅಲ್ವಾ. ಈಗ ಅವೆಲ್ಲ ಸೌತೆಗೆ ನೆಟ್ಟಿದಾವೆಲ್ಲ ಹಂಗೆ ಇದಾವೆ, ಅದಕ್ಕೆ ಹೀರೆ ಹಬ್ಬಿಸ್ತೀವಲ್ಲ, ಅದಕ್ಕೆ ಖರ್ಚು ಏನ್ ಜಾಸ್ತಿ ಬರಲ್ಲ, ಹಂಗಾಗಿ ಹೀರೆ ನೆಟ್ಟ. ಇವಾಗ
0: ಫಸ್ಟ್ ಎಷ್ಟು ಖರ್ಚಾಯ್ತು ಹೇಳಿ ಅಮ್ಮ ಸೌತೆಕಾಯಿ ಬೆಳೆಯಕ್ಕೆ?
1: ಒಂದು 22,000 ಖರ್ಚಾಯ್ತು.
0: ಹೌದಾ? ಅದೇನು ಕೋಲ್ ಕೊಟ್ವಿ, ತಂತಿ ಕೊಟ್ವಿ
2: ಸರ್? ಪೋಲ್ಗೆನೆ 10,000 ಆಯ್ತು ಸರ್. ಪೋಲ್ಗೆನೆ ಅಂದ್ರೆ ಒಂದ್ 8-10 ಅಡಿಗೆ ಒಂದ್ ಪೋಲ್ ನೆಡ್ಬೇಕಲ್ಲ ಸೌತೆ ಗುಣಿ ಇದಾದಾಗ, ಅದಕ್ಕೊಂದ್ ಸ್ವಲ್ಪ ಖರ್ಚಾಯ್ತು. ಮತ್ತೆ ಗಿಡಕ್ಕೆ ಸ್ವಲ್ಪ ಗೊಬ್ಬರ, ಮತ್ತೆ
0: ದಾರ ಎಲ್ಲ ಕಟ್ಬೇಕು.
2: ಹೌದು, ವೈರ್ ದಾರ ಕಟ್ಬೇಕು, ಮೂರ್ ಲೈನ್ ಕಟ್ಬೇಕು ಸರ್.
1: ಸುತ್ತಲಿ ಕಟ್ಬೇಕು,
2: ಆಮೇಲೆ ಅದಕ್ಕೆ ಸುತ್ತಲಿ ಇದು ಗಿಡಕ್ಕೆಲ್ಲ ಸುತ್ತಲಿ ಕಟ್ಬೇಕು. ಅದು ಅಪ್ಕೊಂಡಂಗೆ ಒಪ್ಕೊಂಡಂಗೆ ಸುತ್ತಲಿ ಕಟ್ತಾ ಇರ್ಬೇಕು 3-4 ದಿನಕ್ಕೆ.
0: ಇನ್ನೇನೇನ್ ಮಾಡ್ಬೇಕು ಹೇಳಿ ಅಮ್ಮ.

0: ಹೌದಾ? ನಿಮಗೆ ಇಷ್ಟವೇ?
1: ನನಗೂ ಇಷ್ಟ ಆಗಿದೆ.
0: ಏನು
1: ಭೂಮಿ ಹಾಳಾಗ್ದಂಗೆ ಇರುತ್ತೆ ಮುಂದೆ, ಇವಾಗ ಅದು ಫಲ ಕೊಡದೇ ಇದ್ರೆ ಮುಂದಕ್ಕಾದ್ರು ಚೆನ್ನಾಗಿರುತ್ತೆ ಭೂಮಿ, ನಮ್ಮ ಭೂಮಿ ಅನ್ನೋದು ಇದು.
0: ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಬೇಡ ರಾಸಾಯನಿಕ ಹೆಚ್ಚಿಗೆ
1: ಹಾಕದ್ಬೇಡ ಅಂತ.
0: ಅದು ಅಲ್ದಲೆ ಸೌತೆಕಾಯಿ ನೇರವಾಗಿ ತಿಂತಾರಲ್ಲಮ್ಮ ಅಲ್ವೇ, ನೀವು ಔಷಧಿ ಹೊಡ್ಕೊಂಡ್ ತಗೊಂಡೋಗ್ಬಿಟ್ರೆ ಅದು ತಿಂದವ್ರಿಗೆ ತೊಂದರೆ.
1: ಅದೆಲ್ಲ ತಿಳ್ಕೊಂಡು ಮಾಡಿದ್ರೆ ಒಟ್ಟಿನಲ್ಲಿ ಆರೋಗ್ಯಕ್ಕೆ ಎಲ್ರಿಗೂ ಒಳ್ಳೇದು, ತಿನ್ನೋರ್ಗು ಒಳ್ಳೇದು, ಮಾಡೋರ್ಗೆ ಎಲ್ಲರಿಗೂ ಅದು ತಿಳ್ಕೊಂಡು ಮಾಡ್ಬೇಕು ಒಟ್ಟಿನಲ್ಲಿ. ಅಂದ್ರೆ ಕೆಲವ್ರು ಜನ ಇದು ಆರ್ಗ್ಯಾನಿಕ್ ಬಳಸಿದ್ರೆ ಜಾಸ್ತಿ ಬೆಳೆ ಇದಾಗಲ್ಲ ಅಂತ ಅನ್ಬಿಟ್ಟು ಇದನ್ನೇ ಹೊಡಿತಾರೆ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಆದ್ರೂ ಪರವಾಗಿಲ್ಲ ಅಂತ ಮಾಡ್ತಾ ಇದೀವಿ.
0: ಮಾರಾಟಕ್ಕೆ ಏನು ತೊಂದರೆ ಆಗಲಿಲ್ಲ ಸೌತೆಕಾಯಿ ನಿಮ್ಗೆ?
1: ಏನೂ ಆಗಲಿಲ್ಲ, ನಾವೇನು ತಗೊಂಡೋಗಿ ಕೊಡಲಿಲ್ಲ, ಅವರೇ ಬಂದು ತಗೋತಿದ್ರು.
2: ಅಂದರೆ ನಾನು ಮೈಸೂರಿಗೆ ತಗೋಬರ್ತಿದ್ದೆ, ಒಬ್ರಿಗೆ ಗೊತ್ತಾಗಿ ಪೋಸ್ಟ್ ನಮ್ಮ ಆಫೀಸ್ ಹತ್ರ ಒಬ್ರು ಗೊತ್ತಿದ್ರು, ಅವ್ರು ತಗೋಬನ್ನಿ ನಾವು ತಗೋತೀವಿ ಅಂದರೆ. ಈಗ ಈ ಸೀಸನಲ್ಲಿ ಸ್ವಲ್ಪ ರೇಟ್ ಐತೆ ಸೌತೆ, ಈಗಲೂ ರೇಟ್ ಇದೆ, ಅದರಿಂದ ಸ್ವಲ್ಪ ಇದಾಯಿತು.
0: ಅದೇ ನೋಡಿ ಬೇಸಿಗೆನಲ್ಲಿ ಬರೋ ಹಂಗೆ ಬೆಳೆದ್ರೆ ಎಲ್ಲರೂ ತಿಂತಾರೆ ಸೌತೆಕಾಯಿ, ಹಾಗಾಗಿ ಒಳ್ಳೆ ರುಚಿಯಾಗಿತ್ತು ಅಂತಂದ್ರೆ ಒಳ್ಳೆ
1: ಚೆನ್ನಾಗಿತ್ತು ಸೌತೆ.
0: ನೀವು ಬಳಸಿದ್ರ? ಏನೇನು ಮಾಡಿದ್ವಿ ಸೌತೆಕಾಯಿನಲ್ಲಿ?
1: ಅದೇ ಗೊಜ್ಜು ಮಾಡಿದ್ವಿ, ಇನ್ನೇನು ಮಾಮೂಲಿ ಸೌತೆಕಾಯಿ,
0: ಹೆಸರು ಬೇಳೆ ಹೆಚ್ಕೊಂಡು ತಿಂದ್ರಿ. ಸೌತೆಕಾಯಲ್ಲಿ ಉಪ್ಪಿನಕಾಯಿ ಹಾಕ್ತಾರಂತ? ಹೌದಾ?
1: ಹೌದು ಹಾಕ್ತಾರೆ, ಅಂದ್ರೆ ದ್ವಾರ ತಿನ್ಬೋದು ಅಷ್ಟೇನೆ, ಮಡಿಕೊಳಕಾಗಲ್ಲ
0: ಅಲ್ವೇ. ನೀವೇನು ಹಾಕ್ಲಿಲ್ಲ?
1: ಏನು ಹಾಕ್ಲಿಲ್ಲ.
0: ಈಗ ಅದೇ ವ್ಯವಸ್ಥೆಗೆ ಹೀರೆಕಾಯಿ ಹಾಕೊಂಡಿದ್ರಿ. ಅದ್ಯಾವುದು ಹೀರೆಕಾಯಿ ತಳಿ
2: ಸರ್? ಅದು ಹೀರೆಕಾಯಿ ತಳಿ
0: ಹೋಗ್ಲಿ ಬಿಡಿ, ಹೆಂಗಿದೆ ಹೀರೆಕಾಯಿ ಇದ್ದಂಗೆ ಇದೆಯಾ
2: ಸರ್? ಇನ್ನೂ ಬಂದಿಲ್ಲ, ಇನ್ನೂ ಚಿಕ್ಕದಿಲ್ಲ, ಇವಾಗ ಒಂದು 20 ಡೇಸ್ ಆಯ್ತು.
0: ಹೌದಾ?
2: ಅದು ಸೇಮೆ ಒಂದು 40-50 ದಿನದೊಳಗಡೆ ಸೌತೆಕಾಯಿ ಹಂಗೆ ಬರುತ್ತೆ.
0: ಬೇರೆ ಕಾಯಿಗಳು ಬೇಕಾದಷ್ಟು ಇದ್ವಲ್ಲ, ಹೀರೆಕಾಯಿ ಯಾಕೆ ಆಯ್ಕೆ ಮಾಡಿದ್ರಿ?
1: ಹಬ್ಬಿಸ್ಬೇಕಲ್ಲ ಅದು, ದೊಣ್ಣೆಗಳಿತ್ತಲ್ಲ ಅದಕ್ಕೆ ಅಲ್ಲೇ ಇದೆಯಲ್ಲ, ಅದಕ್ಕೆ ಹಬ್ಬಿಸಿದ್ರಾಯ್ತು ಅಂತ ಅನ್ಬಿಟ್ಟು.
2: ಸರ್ ಈಗ ಸೌತೆಕಾಯಿ ನೆಟ್ಟಿದ್ವಲ್ಲ, ಅಲ್ಲೇ 3 ಲೈನು ಇತ್ತು, ದೊಣ್ಣೆನೂ ಇತ್ತು, ಏನು ಕೆಲಸ ಮಾಡಂಗಿಲ್ಲ. ಸೌತೆಗೆ ಏನೇ ಗಿಡ ಇತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದೇ ಜಾಗಕ್ಕೆ ಹೀರೆಕಾಯಿ ಹಬ್ಸಕ್ಕೆ ಈಸಿ ಆಗುತ್ತೆ ಅಂತ ಹೀರೆ ಬೆಳೆದ್ವಿ. ಅದೇ ಜಾಗಕ್ಕೆ ಸೌತೆನೂ ಬೆಳಿಬೋದಿತ್ತು.
0: ಅಲ್ಲಣ್ಣ, ಈಗ ಹಾಗಲ್ಕಾಯಿ ಇತ್ತು, ಪಡ್ಲಕಾಯಿ ಇತ್ತು
2: ಸರ್. ಅಂದ್ರೆ ಹೀರೆಕಾಯಿ ರೇಟ್ ನೋಡ್ಕೊಂಡು ಅದು ಅವರೇಜ್ ಆಗಿ ಒಂದು ಮಿನಿಮಮ್ 20-25 ರೂಪಾಯಿ ಮೇಲೆ ಇರುತ್ತೆ ಯಾವಾಗ್ಲೂ ಅವರೇಜ್ ಆಗಿ. ಚೆನ್ನಾಗಿದೆ, ಆದ್ರೆ ಅದು ಯಾತರ ಇದು ಅಂತ ನಮ್ಗೆ ಗೊತ್ತಿಲ್ಲ. ಬೇರೆಯವ್ರು ನಮ್ಮೂರಲ್ಲೇ ಬೆಳೀತಾರೆ ಹೀರೆಕಾಯಿ ಎಲ್ಲ, ಆದ್ರೆ ನಾವು ಒಂದ್ಸಲ ಬೆಳೆಯೋಣ ಅನ್ಬಿಟ್ಟು
0: ಹಾಕಿದ್ವಿ. ಹೀರೆಕಾಯಿ ಯಾಕೆ?
1: ಹೀರೆಕಾಯಿ ನಮ್ಮೂರಲ್ಲೂ ಬೆಳಿತಿದ್ರು ಅಂದ್ರೆ ರೈಟ್ ಸಿಗುತ್ತೆ ಅಂತ ಅನ್ಬಿಟ್ಟು ಹಾಕಿದ್ವಿ. ಒಂದು 20 ರೂಪಾಯಿ ಸಿಗುತ್ತೆ ನಮ್ಗೆ, ನಾವು ಕೊಡೋದು. ಅವ್ರು ಮಾರೋದು 40 ರೂಪಾಯಿ ಮಾರ್ಕೋತಾರೆ. ಸೌತೆಕಾಯಿನೂ ಅಷ್ಟೇ 40 ರೂಪಾಯಿ ಕೆಜಿ ಮಾರ್ತಿದ್ರು, ನಮ್ಮ ಹತ್ರ 5 ರೂಪಾಯಿ ಅವರೇಜ್ ಹಂಗೆ ತಗೊಂಡ್ರು.
0: ಹೌದಾ?
1: ಸಣ್ಣ ದಪ್ಪ ಎಲ್ಲ ಸೇರಿ.
0: ಅಂದ್ರೆ ನಿಮಗೇನು ಲಾಸ್ ಆಗಲಿಲ್ಲ?
1: ನಮ್ಗೇನು ಲಾಸ್ ಆಗಲಿಲ್ಲ
0: ಅಲ್ವಾ? ಈಗ ಹೀರೆಕಾಯಿ ಹಾಕಿದ್ರಿ, ಆದಾಯ ಇನ್ನು ಬರಬೇಕು.
1: ಬರಬೇಕು.
0: ಬಳ್ಳಿ ಚೆನ್ನಾಗಿ ಬರ್ತಿದ್ಯಾ?
1: ಬರ್ತಾ ಇದೆ, ಇವಾಗ 20 ದಾರ ಕಟ್ಟಿಸ್ದು.
0: ಅದಕ್ಕೂ ಏನು ರಾಸಾಯನಿಕಗಳನ್ನು
2: ಹೊಡೆಯಲ್ಲ? ಇವತ್ತು ಬೇವಿನಿಂಡಿ ಇವತ್ತು ಹೊಡೆದ್ವಿ, ಅದಕ್ಕೂ ರಾಸಾಯನಿಕ ಏನು ಹೊಡೆಯೋದು ಬೇಡ ಅನ್ಕೊಂಡಿದೀವಿ.
0: ಅಲ್ಲಪ್ಪ, ಗೊಬ್ಬರ ಏನು ಹಾಕಿದ್ರಿ
2: ಸರ್? ತಿಪ್ಪೆ ಗೊಬ್ಬರ ಹಾಕಿದ್ರಿ ಸ್ವಲ್ಪ, ಆಮೇಲೆ ಈಗ ಒಂಚೂರು ಕೆಮಿಕಲ್ ಗೊಬ್ಬರ ಹಾಕ್ಬೇಕು ಅಂತ ಸ್ವಲ್ಪ. ಎರೆಹುಳಿನ ಗೊಬ್ಬರ ಇದೆ, ನಾವೇ ತೊಟ್ಟಿ ಮಾಡ್ಕೊಂಡಿದ್ದೀವಿ ಎರೆಹುಳಿನ ತೊಟ್ಟಿ, ಅದನ್ನು ಸ್ವಲ್ಪ ಹಾಕೋಣ ಅಂತ ಇದೀವಿ.
0: ಓ, ಎರೆಹುಳಿನ ತೊಟ್ಟಿ ಎಲ್ಲ ನಿಮ್ದೇನಾ ನಿರ್ವಹಣೆ?
2: ಹ್ಞೂ ಸರ್, ನಾವೇ ಮಾಡ್ತೀವಿ.
1: ಅದೇ
0: ನಾನು ಭಾರತಿ ಅವ್ರನ್ನ ಕೇಳ್ತಾ ಇದ್ದೀನಿ, ನೀವು ಕೆಲಸ ಮಾಡ್ತೀರಾ ಹೆಂಗೆ ಅಂತ.
1: ಅಂದ್ರೆ ನಾನು ಹೋದಾಗ ಮಾಡ್ತೀನಿ.
0: ಏನು ಮಾಡ್ತೀರಿ?
1: ಅದೇ ಹಸಿರು ಎಲೆ ಅದೆಲ್ಲ ಇರುತ್ತಲ್ಲ ತೋಟದಲ್ಲಿ, ಅದೆಲ್ಲ ಹಾಕೋದು, ಅದರೊಳಗೆ ತೊಪ್ಪೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕೋದು, ಎಲ್ಲ ಸೇರ್ ಮಾಡ್ತೀವಿ ಒಟ್ಟಿನಲ್ಲಿ.
0: ಅಲ್ಲ ಸರಿ, ತೊಟ್ಟಿ ಎಷ್ಟಿದೆ ಎರೆಹುಳು?
1: ತೊಟ್ಟಿ 2 ಇದೆ, ಅದು ಇದು ರೆಡಿಮೇಡ್ ತೊಟ್ಟಿ, ಅದು
0: ಪ್ಲಾಸ್ಟಿಕ್. ಕೃಷಿ ಇಲಾಖೆ ಅಂತ ತಗೊಂಡಿದ್ದೇನಪ್ಪ?
2: ಹೌದು ಸರ್. ಅಂದ್ರೆ ನಮ್ಗೊಬ್ರು ಪರಿಚಯ ಇದ್ರು, ಅವ್ರ ಕಡೆಯಿಂದ ತಗೊಂಡ್ವಿ. 12x4 ಇದೆ ಅದು.
0: ಓಕೆ,
2: ಅದು 2 ಗದ್ದೆಲ್ಲ ಒಂದು ಇದೆ, ಹೊಲ್ದ ಹತ್ರ ಒಂದಿದೆ.
0: ಈಗ ಅಲ್ಲಿ ಎರೆಗೊಬ್ಬರ ಉತ್ಪಾದನೆ ಮಾಡ್ತಿದ್ರಿ, ಅದನ್ನ ನೀವು ಈ ಬಳ್ಳಿ ತರಕಾರಿಗಳಿಗೆ ಹಾಕ್ತಾ ಇದ್ದೀರಿ?
2: ಅದಕ್ಕೂ ಹಾಕ್ತೀವಿ, ಬಾಳೆ ಎಲ್ಲಕ್ಕೂ ಹಾಕಿದ್ರೆ ಒಳ್ಳೇದೇ ಇದು.
0: ಇರದೆ 2 ತೊಟ್ಟಿ ಎಷ್ಟಕ್ಕೆ ಅಂತ ಹಾಕ್ತೀವಿ?
2: ಅದೇ ಸರ್, 3 ತಿಂಗಳಿಗೂ ಇದು ಮಾಡ್ಕೋಬೋದಲ್ಲ ಅದನ್ನ.
0: ಎಷ್ಟು ಬರುತ್ತೆ
2: ಸರ್? ಅದು ಒಂದು 10 ಟನ್ ಬರ್ಬೋದೇನೋ.
0: ಹೌದಾ? ಅದನ್ನ ಹಾಕ್ತೀರಾ?
2: ಹೌದು ಸರ್.
0: ಎಷ್ಟೆಷ್ಟು ಹಾಕ್ತೀರಿ ಒಂದೊಂದು ಗಿಡಕ್ಕೆ
2: ಸರ್? ಅದು ಗಿಡದ ಮೇಲೆ ಡಿಪೆಂಡು. ಈಗ ಬಾಳೆ ಗಿಡ ಚಿಕ್ಕದಿದ್ರೆ ಒಂದು ಸ್ವಲ್ಪ, ಒಂದು 1/2 ಕೆಜಿ ಆ ಥರ, ದೊಡ್ಡದಿದ್ರೆ ಒಂದೊಂದು ಕೆಜಿ. ಬಳ್ಳಿ ಗಿಡ ಆದರೆ ಅದಕ್ಕೊಂದು ಸ್ವಲ್ಪ, 1.5 ಕೆಜಿ 1/2 ಕೆಜಿ.
3: ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಬಾಳೆ ಸುಮಾರು ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ?
4: ಈ ವರ್ಷನೇ ಫಸ್ಟ್ ಬೆಳೆದಿರೋದು ನಾವು ಬಾಳೆನ.
3: ಯಾವ ಬಾಳೆ ಹಾಕಿದ್ರಿ?
4: ಏಲಕ್ಕಿ ಬಾಳೆ.
3: ಏಲಕ್ಕಿ ಬಾಳೆ, ಅದನ್ನು ಟಿಶ್ಯೂ ಕಲ್ಚರ್
5: ಅಂದ್ರೆ ಕಂತ ತರದು ಅನ್ಕೊಂಡ್ವಿ. ಕಂತ ಅಂದ್ರೆ ಅದು ಕರೆಕ್ಟ್ ಆಗಿರಲ್ಲ ರೋಗ, ಆಮೇಲೆ ತೋಟಗಳಿಗೆ ರೋಗ ಹೊಡೆದ್ಬಿಟ್ರೆ ಕಂತನ್ನ ನೆಟ್ರು ಅದಕ್ಕೂ ರೋಗ ಹಬ್ಬಿಡುತ್ತೆ. ಅದಕ್ಕೋಸ್ಕರ ಟಿಶ್ಯೂ ಕಲ್ಚರ್ ಆದ್ರೆ ಅದು ಲ್ಯಾಬ್ ಅಲ್ಲೇ ಮಾಡಿರ್ತಾರೆ, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಆಮೇಲೆ ಕಟಾವು ಒಟ್ಟಿಗೆ ಒಂದೇ ಸಲ ಕಟಾವು ಬರುತ್ತೆ, ಎಲ್ಲ ಗಿಡನೂ ಸಮನಾಗಿರ್ತವೆ ಅಂತ ಅದನ್ನೇ ತಂದು ಇಟ್ವಿ.
3: ಎಲ್ಲಿಂದ ತಗೊಂಡ್ರು
5: ಸರ್? ಕೇರ್ನಗರದಲ್ಲಿ. ಹೌದು ಸರ್, ಸಿಗುತ್ತೆ.
3: ನೀವು ಹೋಗಿದ್ರಮ್ಮ ಸಸಿ ಉತ್ಪಾದನೆ ಮಾಡೋ ಜಾಗಕ್ಕೆ?
4: ನಾ ಹೋಗಿಲ್ಲ, ಇವರಿಬ್ರು ಹೋಗಿದ್ರು, ನಮ್ಮ ಮನೆಯವರು ಮಗ. ಮತ್ತೆ
3: ನಿಮ್ಗೆ ಯಾವತ್ತು ನೋಡ್ಬೇಕು ಅನ್ನಿಸ್ಲಿಲ್ವಾ?
4: ನೋಡ್ಬೇಕು ಅನ್ಸಿದೆ, ನೋಡ್ಬೇಕು.
3: ವ್ಯವಸಾಯದ ಕೆಲಸ ನೀವು ಮಾಡ್ತಿರಲ್ಲ, ಒಂದ್ಸರಿ ಹೆಂಗೆ ಮಾಡ್ತಾರೆ ಟಿಶ್ಯೂ ಕಲ್ಚರು, ಹೋಗೋಣ ನೋಡ್ಕೊಂಬರೋಣ. ಏನ್ ದೂರ ಏನಿಲ್ವಲ್ಲ, ಕೆಆರ್ ನಗರದಲ್ಲಿ ಇದೆಯಲ್ಲ. ಸಸಿ ನೋಡಿದಾಗ ಏನನ್ನಿಸ್ತು? ಬಾಳೆಗೊನೆ ಬಿಡುತ್ತೆ ಅಂತ ಅನ್ಸ್ತಾ ನಿಮ್ಗೆ ಸಸಿನ?
4: ಚೆನ್ನಾಗಿತ್ತು ಸಸಿ.
3: ಹೌದಾ? ನಾಟಿ ಮಾಡಿ
4: ಚೆನ್ನಾಗಿ ಬಂದಿದೆ ಬಾಳೆಗೊನೆನು. ಸುಮಾರು ಜನ ನಮ್ಗೆ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀರಿ, ಬಿಡೋದಿಲ್ಲ, ಜಾಸ್ತಿ ಬಿಡೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಅಂತಿದ್ರು. ದೇವ್ರು ಮಾಡ್ದಂಗಾಗ್ಲಿ ಮಾಡ್ತೀವಿ, ನಮ್ಮ ಜಮೀನು ಹಾಳಾಗ್ದಂಗಿರುತ್ತೆ, ಇವಾಗ ಬಿಡದೆ ಆದರೂ ಮುಂದಕ್ಕಾದರೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳೆದಿದ್ದೆ. ಚೆನ್ನಾಗಿ ಬಂದಿದೆ, ಒಂದು 10 kg, 12 kg, 8 kg ಈ ಥರ ಎಲ್ಲ ಬರ್ತಿದೆ. ಅಂದರೆ ಇವಾಗ ಮಳೆ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಮಳೆ ಆಗಿದ್ರೆ ಇನ್ನೂ ಚೆನ್ನಾಗಿ ಬರೋದು. ಮಳೆ ಇಲ್ವಲ್ಲ ಈಗಲೂ, ಇವಾಗಲೂ ಎಷ್ಟು ನಾವು ನೋಡಲಿಲ್ಲ, ನಮ್ಮ ಮನೆಯವ್ರು ಕೊಡ್ತಾ ಇದ್ರು, ಗೊನೆ ಕಡಿತಾ ಇದ್ರು ಎಷ್ಟು ಕೊಟ್ರು ಅಂತ. ಮೊದ್ಲೊಂದು 18 ಗೊನೆ ಕೊಟ್ಟು.
3: ಏನು ಧಾರಣೆ ಕೊಟ್ರಿ?
4: 30 ರೂಪಾಯಿ.
5: ಸರಿ, ಇವಾಗ ಕಡಿಮೆ ಆಗ್ಬಿಟ್ಟಿದೆ ರೇಟು,
4: ಡೌನ್ ಆಗ್ಬಿಟ್ಟಿದೆ ರೇಟು. ಮೊದಲೆಲ್ಲ 50-40 ಇತ್ತು ಕಾಯಿ, ಇವಾಗ ಡೌನ್ ಆಗ್ಬಿಟ್ಟಿದೆ.
5: ಒಂದು 10-12 kg ಬರುತ್ತೆ ಸರ್
3: ಗೊನೆ.
5: ಗೊನೆ
3: ಅಲ್ಲ, ಬಾಳೆ ಹೇಗೆ ಬೆಳಿತೀರಿ ಅದನ್ನೊಂದು ಸ್ವಲ್ಪ ಹೇಳ್ಬೋದು?
5: ಸ್ಟಾರ್ಟಿಂಗಿಂದನೇ ಸರ್. ಸರ್, ಅದೇ ಟಿಶ್ಯೂ ಕಲ್ಚರ್ ತಂದ್ವಿ, ತಂದ್ಬಿಟ್ಟು ಒಂದು 2 ದಿನ ಅಲ್ಲೇ ಮನೆ ಹತ್ರ ಇಟ್ಕೊಂಡು, ಅದಕ್ಕೆಲ್ಲ ಟ್ರ್ಯಾಕ್ಟರ್ ಬರುತ್ತಲ್ಲ ಸರ್, ಫಸ್ಟು ಎಲ್ಲ ಕ್ಲೀನಾಗಿ ಭೂಮಿನ ಪ್ರಿಪೇರ್ ಮಾಡ್ಕೊಂಡ್ವಿ. ಆಮೇಲೆ 6x8 ಟ್ರ್ಯಾಕ್ಟ್ರಲ್ಲಿ ಸಿಂಗಲ್ ನೇಗ್ಲಲ್ಲಿ ನೇಗ್ಲು ಓಡಿಸಿದ್ವಿ
3: ಸರ್.
5: ಹೌದು, ಗುಂಡಿ ಅಂತ ತೆಗಿನಿಲ್ಲ ನಾವು, ಸಾಲು ಓಡಿಸ್ಬಿಟ್ಟು 6x6 ನೆಡ್ಕೊಂಡು ಹೋದ್ವಿ ಸರ್ ಎಲ್ಲನು. ಆಮೇಲೆ ಅದಕ್ಕೆ ನೀರು ಕೊಟ್ವಿ, ಆಗ ಇನ್ನೂ ಡ್ರಿಪ್ ಹಾಕಿತ್ತಿಲ್ಲ, 2 ತಿಂಗಳು ಡ್ರಿಪ್ ಮಳೆ ಇತ್ತಲ್ಲ ಅದರಿಂದ ಡ್ರಿಪ್ ಹಾಕಿದ್ದಿಲ್ಲ. 2 ತಿಂಗಳಾದ್ಮೇಲೆ ಎಲ್ಲಕ್ಕೂ ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ.
3: ಡ್ರಿಪ್ ಹಾಕ್ಸೋದಕ್ಕೆ ಏನಾದರೂ ಇಲಾಖೆ?
5: ಹೌದು ಸರ್,
3: ಇಲಾಖೆ. ಎಷ್ಟು ಸಿಕ್ತು
5: ಸರ್? ಈಗ ನಮ್ದು ಟೋಟಲ್ 1.5 ಎಕರೆಗೆ ಸಹಾಯಧನ ಸಿಕ್ಕೈತೆ ಸರ್. ಅಂದ್ರೆ ಅವರೇ ಎಲ್ಲ ನಮ್ಗೆ ಡ್ರಿಪ್ ಎಲ್ಲ ಹಾಕೊಟ್, ಅವ್ರಿಗೆ 1 ಎಕರೆಗೆ 15,000 ಕೊಡ್ಬೇಕು. ಅವರೇ ಬಂದು ಎಲ್ಲ ಡ್ರಿಪ್ ಅವ್ರ ಮೆಟೀರಿಯಲ್ ಎಲ್ಲ ಅವರೇ ತಂದು ಹಾಕ್ಬಿಟ್ಟು ಹೋಗ್ತಾರೆ, ಅವ್ರು ಆಮೇಲೆ ಅವರೇ ಕ್ಲೈಮ್ ಮಾಡ್ಕೋತಾರೆ. ನಾವು 1.5 ಎಕರೆಗೆ ಹಾಕ್ಸಿದೀವಿ ಟೋಟಲ್ ಡ್ರಿಪ್ನ. ಆಮೇಲೆ ಮಾಮೂಲಿ ಗೊಬ್ಬರ ಅಂದ್ರೆ ಈಗ ಪ್ರತಿ ತಿಂಗಳು ನಾವು ಆರ್ಗ್ಯಾನಿಕ್ ಹಾಕ್ಬೇಕು ಅಂತ ಆರ್ಗ್ಯಾನಿಕ್ ಗೊಬ್ಬರನೇ ಕೊಡ್ತಿದ್ದೀವಿ, ಲಿಕ್ವಿಡ್ ಫಾರ್ಮ್ ಅಲ್ಲಿರೋ ಗೊಬ್ಬರನೇ ಕೊಡ್ತಿದ್ದೀವಿ.
3: ಏನ್ ಕೊಡ್ತೀರಿ
5: ಸರ್? ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಅಂತ ಒಂದು ಗೊಬ್ಬರ ಇದೆ, ಫಾರ್ ಎಕ್ಸಾಂಪಲ್ ಲೈಕ್ ಈಗ ಡಾಕ್ಟರ್ ಸೈಲ್ ಅಂತ ಇಲ್ವಾ, ಅದೇ ತರನೇ ಅದನ್ನು ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರನೇ ಪ್ರತಿ ತಿಂಗಳು ಗಿಡದ ಬೊಡ್ಡೆಗೆ ಹೂಯೋದು ಟ್ರಂಚಿಂಗ್ ತರ, ಪ್ರತಿ ತಿಂಗಳು ಕೊಡ್ತಾ ಇದೀವಿ. ಈಗ 10 ತಿಂಗಳು ಕೊಟ್ಟಿದೀವಿ.
3: ಅದಲ್ದೇ
5: ಸ್ಪ್ರೇ ಕೊಟ್ಟಿದೀವಿ ಸರ್, ಒಂದು 5 ಸಲ ಸ್ಪ್ರೇ, ಅದು ಆರ್ಗ್ಯಾನಿಕ್ ಸ್ಪ್ರೇನೇ.
4: ಅದು ಬೆಲ್ಲ ಹಾಕಿ ಕಡಲೆ ಹಿಟ್ಟು ಹಾಕಿ ನೆನೆ ಹಾಕ್ಬೇಕು,
5: ಈಗ
4: 7 ದಿನ ನೆನೆ ಹಾಕ್ಬಿಟ್ಟು ತಿರ್ಗಿಸ್ಬೇಕು ಬೆಳಗ್ಗೆ ಸಂಜೆ ಅದನ್ನ. ಆಮೇಲೆ ಉಯ್ಯೋ ದಿನಕ್ಕೆ ಅದು ಕ್ಯಾನ್ ಕೊಟ್ಟಿರ್ತಾರಲ್ಲ, ಅದು ಡಾಕ್ಟರ್ ಸೇಳ್ತಾರೆ, ಅದೇ ಔಷಧಿ, ಅದನ್ನ ಮಿಕ್ಸ್ ಮಾಡ್ಕೊಂಡು ಗಿಡಗಳಿಗೆ 1 ಲೀಟರ್ ತರ ಕೊಟ್ಟಿ. ಫಸ್ಟ್ ಚಿಕ್ಕದ್ರಲ್ಲಿ 1/2 ಲೀಟರ್ ಕೊಡ್ತಿದ್ದು, ಇವಾಗ 1 ಲೀಟರ್ 1.5 ಲೀಟರ್ ಅಷ್ಟು ಕೊಡ್ತಿದ್ವಿ.
3: ರಾಸಾಯನಿಕ ಗೊಬ್ಬರ ಏನ್ ಹಾಕಿಲ್ಲ?
4: ರಾಸಾಯನಿಕ ಉಪಯೋಗಿಸೇ ಇಲ್ಲ ನಾವು,
5: ಒಂದು ಕಾಳು ಹಾಕಿಲ್ಲ ಸರ್ ಬಾಳೆಗಡಿಕೆಗೆ.
3: ಹೌದು, ಪರವಾಗಿಲ್ಲ.
4: ಅದನ್ನ
5: ರಾಸಾಯನಿಕ ಹಾಕ್ಬಾರ್ದು, ಆರ್ಗ್ಯಾನಿಕ್ ಎಲ್ಲ ಬೆಳಿಬೇಕು ಅಂತ ಒಂದ್ ಸ್ವಲ್ಪ ಮನ್ಸಾಗಿ ಅದರಿಂದಾನೆ ಬೆಳೆದಿವಿ. ಅದೇನಾದ್ರು ರಿಸಲ್ಟ್ ಬರಲಿ ನೋಡೋಣ, ಫಸ್ಟ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು.
3: ಆಯ್ತಪ್ಪ, ಈಗ ಖರ್ಚು ಎಷ್ಟಾಯ್ತು ನಿಮಗೆ
5: ಸರ್? ಸ್ಟಾರ್ಟಿಂಗು ಗಿಡಕ್ಕೆ ಒಂದು ಗಿಡ 26 ರೂಪಾಯಿ ಬೀಳ್ತು ಸರ್. 1200 ಗಿಡ ತಂದ್ವಿ, ಒಂದು 30,000 ಗಿಡಕ್ಕೆ ಆಯಿತು.

0: ಅಡಿಕೆ ಒಂದು 400 ಗಿಡ ತಂದ್ವಿ 25 ರೂಪಾಯಿ ನಂಗೆ.
1: ಅಡಿಕೆ ಯಾವ ತಳಿ?
0: ಅಡಿಕೆ ನಾಟಿ ತಳಿ ಸರ್, ಅಲ್ಲಿ ಚಂದಗಲ್ ಅಂತ ಇದೆ, ಅಲ್ಲೇ ಲೋಕಲ್ ತಳಿನೇ ತಂದ್ವಿ.
1: ಇಲ್ಲ
0: ಸಸಿನೇ ತಂದ್ವಿ, ಅದು 25 ರುಪೀಸ್ ಒಂದ್ ಗಿಡಕ್ಕೆ, ಅದೊಂದ್ 400, ಅದೊಂದ್ 10,000 ಆಯ್ತು. ಇದೊಂದ್ 30,000 40,000.
1: ಬಾಳೆ ಖರ್ಚು ಹೇಳಿ ಸಾಕು ಅಡಿಕೆ
0: ಆಯ್ತು, ಬಾಳೆ ಅಷ್ಟಾಯ್ತು. ಅದ್ ಬಿಟ್ಟು ಅದೇ ಹೊಲ ಉಳೋದು ಮತ್ತೆ ಅದೆಲ್ಲ ಒಂದು 10,000, ಆಳು ಗೀಳು ಅದೆಲ್ಲ ಟ್ರೆಂಚಿಂಗ್ ಗಿಡ ನೆಡಕ್ಕೆಲ್ಲ ಅದೊಂದ್ 10,000 ಆಯ್ತು. ಅದಾದ್ಮೇಲೆ ಆರ್ಗ್ಯಾನಿಕ್ ಗೊಬ್ಬರ ಪ್ರತಿ ತಿಂಗಳು 3,000 ಬೇಕು ಸರ್, ಒಂದು ತಿಂಗಳಿಗೆ 10 ತಿಂಗಳು 30,000. ಈಗ 10 ತಿಂಗಳು ಹಾಕಿದ್ವಿ, 30,000 ಆಗಿದೆ. ಸ್ಪ್ರೇ ಒಂದು 5-8 ಟೈಮ್ ಕೊಟ್ಟಿದ್ವಿ, 1,000 5,000 ಆಗಿದೆ. ಇನ್ನು ಅದು ಬಿಟ್ಟರೆ ತಿಪ್ಪೆ ಗೊಬ್ಬರ ಸ್ವಲ್ಪ ಕೊಟ್ಟಿದ್ವಿ ಸ್ಟಾರ್ಟಿಂಗ್, ಒಂದು 4 ಟ್ರ್ಯಾಕ್ಟ್ರು, ಅದೊಂದು 10,000 ಆಗಿತ್ತು, 10-15,000. ಎರೆಹುಳಿನ ಗೊಬ್ಬರ ಕೊಟ್ಟಿದ್ವಿ ಅದೊಂದು ಸ್ವಲ್ಪ, ಅದೊಂದು 10,000 ಆಗಿತ್ತು. ಟೋಟಲ್ ಆಗಿ ಒಂದು
1: ಎಲ್ಲ ನೀವೇ ಉತ್ಪಾದನೆ ಮಾಡೋದಲ್ಲ, ಅದಕ್ಕೂ ದುಡ್ಡು ಲೆಕ್ಕ
0: ಇಲ್ಲ ಸರ್. ಎರೆಹುಳಿನ ಗೊಬ್ಬರ ನಾವು ಸ್ಟಾರ್ಟಿಂಗ್ ಉತ್ಪಾದನೆ ಮಾಡಿಲ್ಲ, ಅದು ನೋಡ್ಬಿಟ್ಟೆ ಇವಾಗ ನಾವೇ ಮಾಡ್ಕೊಳ್ಳೋದ ವೇಸ್ಟ್ ಎಲ್ಲ ಬಾಳೆದೆಲ್ಲ ತ್ಯಾಜ್ಯ ಜಾಸ್ತಿ ಬರುತ್ತೆ ಅನ್ಬಿಟ್ಟು ನಾವು 2 ತೊಟ್ಟಿ ಮಾಡ್ಕೊಂಡು ಹಂಗೆ ಮಾಡ್ತೀವಿ.
1: ಖರೀದಿ ಮಾಡಿದ್ರೆ ನೀವೇ ಬಳಸ್ತಾ ಇದ್ದೀರಿ?
0: ಹೌದು ಸರ್.
1: ಈಗ ಆದಾಯದ ನಿರೀಕ್ಷೆನಲ್ಲಿ
0: ಇದೀವಿ, ಆದ್ರೆ ರೇಟ್ ಕಡಿಮೆ ಇದೆ, ಆದ್ರೆ ನೋಡೋಣ ಏನಾಗುತ್ತೆ.
1: ಒಳ್ಳೇದ್ರಪ್ಪ. ಮನೆಯಲ್ಲಿ ಕುರಿ ಕೋಳಿ ಮೇಕೆ
2: ಹಸು ಇದೆ,
1: ಎಷ್ಟು ಇದೆ? ನಾಟಿ ಹಸು,
2: ನಾಟಿ ಹಸು
1: ಹೌದೆ,
2: ಸಂತೋಷ.
1: ಮತ್ತೆ ಕುರಿ ಮೇಕೆ ಕೋಳಿ ಏನು ಇಲ್ಲ, ಬರೀ ಹಸು ಅಷ್ಟೇ?
2: ಹಸು ಅಷ್ಟೇ, ಇನ್ನೊಂದೆರಡು ಹಸು ಮಾಡ್ಕೊಂಡು ಗೊಬ್ಬರನು ಬೇಕಲ್ಲ ಹೆಂಗಿದ್ರು ಎರೆಹುಳಿಗೆಲ್ಲ, ಅದಕ್ಕೆ ಮಾಡೋಣ ನಾವೇ ಮಾಡ್ಕೊಳ್ಳೋದ ಭೂಮಿಗೆ ನಮ್ಮ ಜಮೀನ್ಗೆ ಆಗಷ್ಟು ಎರೆಹುಳಿನ ಗೊಬ್ಬರನ ಅಂತ ಅನ್ಕೊಂಡಿದ್ವಿ. ಈಗ ತಗೊಳ್ಳೋದ್ಕಿಂತ ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಈಗ ತ್ಯಾಜ್ಯ ಎಲ್ಲ ಬರುತ್ತಲ್ಲ ಬಾಳೆದು ಎಲ್ಲ ಇರುತ್ತಲ್ಲ, ಮಾಡ್ಕೊಳ್ಳೋಣ ಅಂತ.
1: ಹಸಿನ ಕೆಲಸ ಎಲ್ಲ ಯಾರದ್ದು?
2: ನಮ್ದೇನೆ, ನಾವೇ ಮಾಡ್ತೀವಿ. ನಾನು ಹಾಲು ಕರಿತೀನಿ, ನಮ್ಮ ಮನೆಯವರೆಲ್ಲ ತೊಪ್ಪೆ ಎಲ್ಲ ತೆಗಿಯೋದು ಕಸ ಅವೆಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ.
1: ನಿಮ್ಮ ಮಗನ ಕೈಲಿ ಏನು ಮಾಡಿಸಲ್ವೇ?
2: ಅವರು ಬೆಳಗ್ಗೆ ಹೋದ್ರೆ ಮಾಡ್ತಾರೆ, ಬೆಳಗ್ಗೆ ಡ್ಯೂಟಿಗೆ ಹೋಗೋ ತನಕ ಏನೇನಾದ್ರು ಮಾಡ್ಬಿಟ್ಟು ಬರ್ತಾನೆ ತೋಟದಲ್ಲಿ, ಬಂದು ಡ್ಯೂಟಿಗೆ ಹೋಯ್ತಾನೆ 8 ಗಂಟೆ 8:30, ಪುನಃ 5:00 ಬಂದರೆ ಪುನಃ ಹೋಗಿ ಏನೇನಾದ್ರು ಇರ್ತಾವಲ್ಲ ಮಾಡ್ತಾ ಇರ್ತಾನೆ ಹೋಗಿ.
1: ಮುದ್ದಾಗ ಸಾಕ್ಬಿಟ್ಟಿದ್ರೇನು ಕೆಲಸ ಹೇಳಕ್? ನಿಮಗೆ
2: ಅಂದರೆ ಓದೋ ತನಕ ಏನು ಕೆಲಸ ಮಾಡಿರಲಿಲ್ಲ, ಬಂದಾಗ ರೇಷ್ಮೆದೆಲ್ಲ ಮಾಡ್ತಿದ್ದ. ಇವಾಗ ಜಾಸ್ತಿ ಉಳೋದು ಎಲ್ಲ ಅವನೇ ಮಿಷನ್ ತಗೊಂಡು ಉಳೋದನ್ನ ನಾವು 40,000 ಕೊಟ್ಟು.
1: ಏನು ಮಿಷನ್?
0: ಟಿಲ್ಲರ್ ಸರ್, ಪವರ್ ಟಿಲ್ಲರ್.
1: ಪವರ್ ಟಿಲ್ಲರ್ ತಗೊಂಡ್ರ
0: ಅದು ಬಾಳೆ ಮಧ್ಯೆ ಇದೆಲ್ಲ ಬರ್ತಿತ್ತಲ್ಲ
2: ಮೊದ್ಲೆಲ್ಲ, ಆರಲ್ಲೆಲ್ಲ ಉಳಿಸ್ತಿದ್ವಿ ಜಾಸ್ತಿ ಅಂತ ಅನ್ಬಿಟ್ಟು ನಾವೇನೆ.
0: ಈಗ ಒಂದ್ ವರ್ಷದಿಂದ ನಾವು ಉಳಿಸಲ್ಲ ಸರ್ ಎಲ್ಲ, ನಮ್ಮ ಪವರ್ ಟಿಲ್ಲರ್ ಅಲ್ಲಿ ಎಲ್ಲ ಕಡೆ ನಾವೇ ಹೊಡ್ಕೋತಿದ್ವಿ. ಒಂದ್ ವರ್ಷದಿಂದ ಟ್ರ್ಯಾಕ್ಟರ್ ಗಿಟ್ರು ಏನು ಉಳಿಸಲ್ಲ, ನಾವೇ ಹೊಡ್ಕೋತಾ ಇದೀವಿ. ನಾನೇ ಹೊಡಿತೀನಿ,
2: ನೀವೇ ಹೋಗೋತ್ ಕೊಡಿತಾರೆ, ಬಂದು ಹೊಡಿತಾನೆ. ಆಮೇಲೆ 6 ಕರೆದ್ರೂ ಟೈಮಿಗೆ ಸರಿಯಾಗಿ ಬಂದು ಬರ್ತಿರ್ಲಿಲ್ಲ, ಅದಕ್ಕೆ ಸಲುವಾಗಿ ತೊಗೊಂಡು ಇವನು ಹೆಂಗಿದ್ರು ಉಳ್ತಾನಲ್ಲ ಅಂತ ಅಂದ್ಬಿಟ್ಟು. ಈಗ ನಮ್ಗೆ ಅದರಿಂದನೂ ಉಪಯೋಗ ಆಗಿದೆ, ಏನು 6 ಮಾಡ್ಕೊಂಡಿಲ್ಲ ನಾವು ಉಳಕ್ಕೆ.
1: ಇವ್ರು ಒಬ್ಬನೇ ಮಗ ನಿಮಗೆ ಬರ್ತೀವ್ರೆ?
2: ಒಬ್ಬನೇ ಮಗ, ಒಬ್ಬ ಮಗಳು.
1: ಮಗಳು ಇದ್ದಾಳೆ?
2: ಮಗಳು ಇದೆ.
1: ಓಕೆ ಓಕೆ. ಮಗಳೇನು ಮಾಡ್ತಾಳೆ?
2: ಮಗಳು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ.
1: ಓಕೆ. ಮದುವೆ ಆಗಿದೆಯಾ?
2: ಮದುವೆ ಓದು ಏಪ್ರಿಲಲ್ಲಿ ಆಯಿತು.
1: ಸಂತೋಷ. ಅಳಿಯ ಏನು ಮಾಡ್ತಾರೆ?
2: ಇಂಜಿನಿಯರ್ ಕೇರ್ಪೇಟೆಗೆ. ಅವರು ರೈತರೇ, ಅವರು ಕಬ್ಬೆಲ್ಲ ಬೆಳೀತಾರಲ್ಲಿ.
1: ರೈತರ ಮಗ ಅಂತ ನೀವು ಕೊಟ್ಟಿಲ್ಲ, ಇಂಜಿನಿಯರ್ ಅಂತ ಕೊಟ್ಟಿದ್ದೀರಿ.
2: ಅವಳು ವರ್ಕ್ ಮಾಡ್ತಿದ್ಲಲ್ಲ.
1: ಓಕೆ, ಸಂತೋಷ. ನಮ್ಮ
2: ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ ಅವಾಗ.
1: ಚೆನ್ನಾಗಿರಿ. ಈಗ ವ್ಯವಸಾಯ ನಿಮ್ಮ ತಂದೆ ಮಾಡ್ತಿದ್ರು, ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಮಗ ಏನೋ ಆಸಕ್ತಿಯಿಂದ ಮಾಡ್ತಾ ಇದ್ದಾನೆ, ಆದರೆ ನೀವು ಪ್ರಾಮಾಣಿಕವಾಗಿ ಹೇಳಿ, ವ್ಯವಸಾಯ ಮಾಡಿ ಚೆನ್ನಾಗಿ ಬದುಕ್ಬೋದು ಅಂತ ನಿಮ್ಗೆ ಅನ್ಸುತ್ತ?
2: ಅಂದ್ರೆ ಮಾಡ್ಬೇಕು ಸರ್, ಮಾಡ್ಬೇಕು, ಪ್ರಯತ್ನ ಪಡ್ಬೇಕು.
1: ಎಲ್ಲರೂ ಮಾಡ್ತಾರಲ್ಲಮ್ಮ?
2: ಮಾಡ್ತಾರೆ, ಮಾಡ್ಲೇಬೇಕು. ರೈತರು ಆದ್ಮೇಲೆ ನಾವು ಮಾಡ್ಲೇಬೇಕಲ್ವಾ?
1: ಅಂದ್ರೆ ನಿಮಗೆ ಈಗ ರೇಷ್ಮೆ ಮಾಡ್ತಾ ಇದ್ರಿ, ಅವಾಗ ಏನು ಹಣಕಾಸಿನ ಸಮಸ್ಯೆ ಏನು ಇರಲಿಲ್ಲ ಅನ್ಸುತ್ತೆ?
2: ಅವಾಗ ತಿಂಗಳ ತಿಂಗಳ ಬರ್ತಿತ್ತು 50,000-60,000 ಈ ಥರ ಬೆಳೀತಾ ಇದ್ದ
1: ಅಲ್ವಾ. ಈಗ ಆಮೇಲೆ ರೇಷ್ಮೆ ತೆಗೆದ್ಬಿಟ್ಮೇಲೆ ಆದಾಯ ನಿಂತೋಗ್ಬಿಡ್ತಲ್ವ?
2: ನಿಂತೋಗ್ಬಿಡ್ತು, ಶುಂಠಿ ಕೊಟ್ಬಿಟ್ಟಿದ್ದ ಸರ್ ನಾವು ಬೇರೆಯವ್ರಿಗೆ. 2 ಶುಂಠಿಗೆ ಬೇರೆಯವ್ರು ಕೊಟ್ಬಿಟ್ಟಿದ್ದ, ಅವ್ರು 2 ಗಂಟೆ ನಾವು ಏನು ಅದ್ರೊಳಗೆ ತೆಂಗು ನೆಟ್ಬಿಟ್ಟು, ಈಗ ತೆಂಗು ಬಂತು ಅದ್ರೊಳಗೆನೆ, ಶುಂಠಿ ಒಳಗೆ ತೆಂಗು ನೆಟ್ಬಿಟ್ಟಿದ್ದ ನಾವು. ಅವ್ರು 2 ಬೆಳ್ಕೊಂಡ್ರು, ಆಮೇಲೆ ಅವ್ರು ಬಿಟ್ಟಮೇಲೆ ನಾವು ತೋಟ ಮಾಡೋದ ಅಂತ ಅಂದ್ಬಿಟ್ಟು ಇವಾಗ ತೋಟ ಮಾಡಿದ್ದೀವಿ.
1: ಜಯಂತ್ ಅವರು ಆಗ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ರು
0: ಸರ್? ಇಲ್ಲ, ನಾನು ಕೊರೋನಾಗಿಂತ ಮುಂಚೆನೆ ಬೆಂಗಳೂರಲ್ಲಿ ಇದ್ದೆ. ಕೊರೋನಾ ಟೈಮಲ್ಲಿ ಮೈಸೂರು ಬಂದೆ ಅವಾಗ. ಅವಾಗ ನಮ್ಮ ಡ್ಯಾಡಿ ಸ್ವಲ್ಪ ಹುಷಾರು ತಪ್ಪಿದ್ರು, ಇಲ್ಲೇ ಕೆಲಸ ಸಿಕ್ತು, ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ಇಲ್ಲೇ.
1: ಓಕೆ. ಅಂದರೆ ಈಗ ನಿಮ್ಮ ಆಲೋಚನೆನ ಅಳವಡಿಸ್ಕೊಂಡು ಹೊಸ ಥರ ಬೆಳೆಗಳನ್ನು
0: ಸರ್ ಟೆಕ್ನಿಕಲ್ ಆಗಿ ಮಾಡಿದ್ರೆ ಅಗ್ರಿಕಲ್ಚರಲ್ಲಿ ಆರಾಮಾಗಿ ಮಾಡ್ಬೋದು. ಹೊಸ ಹೊಸ ತಂತ್ರಜ್ಞಾನ ಮತ್ತು ಐಡಿಯಾಗಳು ಉಪಯೋಗಿಸ್ಕೊಂಡು ಮಾಡಬೇಕು ಸರ್.
1: ಏನು ಹೊಸ ತಂತ್ರಜ್ಞಾನಗಳನ್ನು ಇನ್ನೂ ಅಳವಡಿಸ್ಬೋದು ಅಂತ ಅನಿಸುತ್ತೆ ತಮಗೆ
0: ಸರ್? ಅದೇ ಡ್ರಿಪ್ ಇರಿಗೇಷನ್ ಇರೋ ಅದೊಂದು, ಮತ್ತು ಟೆಕ್ನಾಲಜಿ ಈಗ ಉಳದೆಲ್ಲ ಬಂದಿದೆಯಲ್ಲ, ಜಾಸ್ತಿ ಖರ್ಚು ಕಡಿಮೆ ಮಾಡುತ್ತೆ. ಮತ್ತೆ ಆರ್ಗ್ಯಾನಿಕ್ ಅಲ್ಲಿ ಬೆಳೆದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಲಾಭ ಕಡಿಮೆ ಆಗ್ಬೋದು, ಬಟ್ ಭೂಮಿ ಫಲವತ್ತಾಗಿದ್ರೆ ಮುಂದೊಂದಿನ ಫಲ ಬಂದೇ ಬರುತ್ತೆ.
1: ಇನ್ನೂ ಒಂದಷ್ಟು ಹಣ್ಣಿನ ಬೆಳೆ ಎಲ್ಲ ಹಾಕ್ತೀನಿ ಅಂದ್ರು, ನಿಮಗೆ ಇನ್ನೇನು ಆಸೆ ಇದೆ
0: ಬೆಳಿಬೇಕು? ಸುತ್ತ ಟಿಶ್ಯೂ ಕಲ್ಚರ್ ಟೀ ಕೂಡ ಬೆಳಿಬೇಕು ಅಂತ ಆಸೆ ಇದೆ. ಅದು ಬೆಳೆದ್ರೆ ಇನ್ನೊಂದು 10 ವರ್ಷ 15 ವರ್ಷಕ್ಕೆಲ್ಲ ಇದಾಗುತ್ತೆ. ಅದು ಸಪ್ರೇಟಾಗಿ ಮಾಮೂಲಿ ಅದು ಬಂದೇ ಬರುತ್ತೆ. ಇದ್ರ ಅದ್ರ ಜೊತೆಗೆ ಇದು ಬಂದರೆ ಅದು ಮುಂದಿನ ಫ್ಯೂಚರ್ಗೆ ಲಾಭ ತಂದುಕೊಡ್ಬೋದು. ಅದು ಅಥವಾ ಮಹಾಗನಿ ಯಾವ್ದಾದ್ರು ಸುತ್ತ ಬದುನ್ ಸುತ್ತ ಹಾಕೋಣ ಅಂತ ಪ್ಲಾನ್ ಇದೆ.
1: ಭಾರತೀಯವರ ಆಸೆ ಏನು?
2: ನಮ್ದು ಒಂದು 40 ಸಿಲ್ವರ್ ಮರ ಇದೆ ಸರ್, ಅದಕ್ಕೆ ಮೆಣಸು ಹಾಕ್ಬೇಕು ಅಂತ.
1: ನೋಡಿದ್ರ ಯಾಕೆ ಕಾಳುಮೆಣಸು?
2: ಕಾಳುಮೆಣಸು ಅದು ಮರ ಇದೆಯಲ್ಲ, ಹೆಂಗಿದ್ರು ಹೆಂಗಿದ್ರು ಬೆಳೆ ಮಾಡ್ತಾ ಇರ್ತೀವಲ್ಲ, ಅದನ್ನು ಮಧ್ಯದಲ್ಲಿ ಮಾಡೋಣ ಅಂತ.
1: ವಿಳ್ಯದೆಲೆ ಹಾಕ್ಬೋದಲ್ಲ, ಬೇಡವಾ
2: ವಿಳ್ಯದೆಲೆ? ಮೆಣಸು ಅಂದ್ರೆ ರೈಟ್ ಇರುತ್ತಲ್ವಾ.
0: ಆಮೇಲೆ ಈಗ ಅಡ್ಕೆಗೂ ಒಂದು ಸ್ವಲ್ಪ ದೊಡ್ಡವಾದ್ಮೇಲೆ ಅದಕ್ಕೂ ಸ್ವಲ್ಪ ಮೆಣಸು ಅಥವಾ ಅದ್ರ ಮಧ್ಯ ಬೇಕಾದ್ರೆ ಏಲಕ್ಕಿ ಅಥವಾ ಏನಾದ್ರು ಬೆಳ್ಕೊ ಉಪ ಬೆಳೆಯಾಗಿ.
2: ಆಮೇಲೆ ಇದು ಹಾಕೋಣ ಅನ್ಕೊಂಡಿದೀವಿ ಸರ್, ಏನು ತೆಂಗಿನ ಮರದ ಮಧ್ಯ ಒಂದೊಂದು ಗಿಡ ಜೈಕಾಯಿ ಹಾಕೋಣ ಅನ್ಕೊಂಡಿದೀವಿ.
1: ಪರವಾಗಿಲ್ಲ, ಅಂದ್ರೆ ನಿಮ್ಮ ಮಗನಿಗಿಂತ ನೀವೇ ಜಾಸ್ತಿ ಓದ್ಕೊತಾ ಇರ್ತೀರೇನೋ ವ್ಯವಸಾಯದ ಬಗ್ಗೆ.
2: ಇಲ್ಲ, ಯಾರು ತೋಟ ಮಾಡ್ತಾ ಇದೀವಲ್ಲ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ಯೂಟ್ಯೂಬ್ ಅಲ್ಲೂ ನೋಡ್ತಾ ಇರ್ತೀವಿ ಎಲ್ಲಾನು
1: ನೋಡಿದ್ರ,
2: ಅದರಲ್ಲೂ ಎಲ್ಲ ತುಂಬಾ ಚೆನ್ನಾಗೆಲ್ಲ ನೋಡ್ತಾ
0: ಇರ್ತಾರೆ. ಟೆಕ್ನಾಲಜಿ ಬೆಳೆದಂಗೆ ನಮ್ಗೆ ಗೊತ್ತಿಲ್ಲವ್ರಿಗೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೊಸ ಹೊಸ ತರ
2: ಅವ್ರು ಯೂಟ್ಯೂಬ್ ಅಲ್ಲಿ ನೋಡೋದು ನೋಡಿದ್ರೆ ನಾವು ಮಾಡ್ಬೇಕು ಅನ್ನೋಷ್ಟು ಮನ್ಸು ಬರುತ್ತೆ.
1: ಮಾಡ್ಬಿಟ್ಟು ನೀವು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕ್ಬಿಡೋಣ
2: ಮಾಡೋಣ, ನಮ್ಮ ಮಗಂಗು ಮುಂದಕ್ಕೆ ಇದಾಯ್ತದೆ ಅಂತ ನಾವು.
1: ಒಳ್ಳೇದು, ಮಗನಿಗೆ ಹೆಣ್ಣು ಹುಡುಕ್ತಿದ್ರೆ
2: ನೋಡ್ಬೇಕು ಸರ್.
1: ಓಕೆ, ಒಳ್ಳೇದಾಗ್ಲಮ್ಮ.
3: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಈಗ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಭಾರತಿ ಮೇಡಮ್, ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ?
4: 9901824242.
3: ಓ, ನಿಧಾನವಾಗಿ ಹೇಳಿ ಇನ್ನೊಂದು ಸಾರಿ.
4: 9901824242.
3: ಇನ್ನೂ ಒಂದು ಸರಿ ಹೇಳ್ಬಿಡಿ.
4: 9901824642.
3: ನಿಮ್ಮದು ಜಯಂತ್ ಅವರೇ?
5: 88 67 18 24 23.
3: ಇನ್ನೊಂದು ಸರಿ ಹೇಳ್ತೀರಾ?
5: 88 67 18 24 23.
3: ಇನ್ನೂ ಒಂದು ಸರಿ ಹೇಳ್ಬಿಡಿ.
5: 88 67 18 24 23.
3: ಒಳ್ಳೆಯದು ಜಯಂತ್ ಅವರೇ ಮತ್ತು ಭಾರತಿ ಅವರೇ, ಸಮಗ್ರ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ಸುಖವಾಗಿರಿ, ಸಂತೋಷವಾಗಿರಿ. ನಮಸ್ಕಾರ.
6: ನಮಸ್ಕಾರ ಸರ್.
5: ನಮಸ್ಕಾರ ಸರ್.
7: ಇದುವರೆಗೆ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಕೆಆರ್ ನಗರ ತಾಲೂಕು ಮಾರನಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಮತ್ತು ಅವರ ಮಗ ಜಯಂತ್. ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ರೈತ ಸ್ನೇಹಿತರೆ, ಈಗ ಒಂದು ಜನಪದ ಗೀತೆಯನ್ನು ಹಾಡೋಣ. ಹಾಡಿರುವವರು ಎಲ್ಜಿ ಸಹೋದರಿಯರು.

ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಯನ್ನು ಕೇಳಿದಿರಿ. ರೈತ ಸ್ನೇಹಿತರೇ, ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ಬಳಿಕ ಕೃಷಿಲೋಕ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿಎನ್ ಮಂಜುನಾಥ್. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗದಲ್ಲಿ. ರೈತ ಸ್ನೇಹಿತರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಇದುವರೆಗೆ ಪ್ರಸಾರವಾಯಿತು. ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಸಮಯ 7:34. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
1: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
1: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ

0: ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು 13ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀಎಂಟ್ರಿ ವೆಹಿಕಲ್ ಎಂಐಆರ್ವಿ ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಎಂಐಆರ್ವಿ ಸಾಮರ್ಥ್ಯದೊಂದಿಗೆ ಅಗ್ನಿಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನ ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಪಿಎಂಜಿಎಸ್ವೈ 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2,100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು ಪಿಎಂಜಿಎಸ್ವೈ 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ. ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ

0: 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ 23.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2% ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
1: ಈ ವಿಬಿಜಿ ಗ್ರಾಮ್ಜಿ ಕಾನೂನನ್ನು ಅವರು ಮಾಡಿದ್ರು ಸಹಿತ ಇವತ್ತಿನವರೆಗೆ ಅದು ಇನ್ನು ನೋಟಿಫೈನೂ ಆಗಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರಬೇಕಾಗಿತ್ತು ಅದು ಬರಲಿಲ್ಲ. ಅದು ವಿಬಿಜಿ ಗ್ರಾಮ್ಜಿ ಅದು ಯಾವ ದೃಷ್ಟಿಯಿಂದ ಬರ್ತದ ಅಂತ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರಲೇನೇ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡೋದ್ರ ಮೂಲಕ ನಾವು ಈಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತಹ ಪ್ರಯತ್ನಗಳನ್ನೆಲ್ಲವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಸೋರಾಟ್ ಅವರ ನೇತೃತ್ವದಲ್ಲಿದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಸೋರಾಟ್ ಅವರು ಬಂದು ಕ್ಯಾಬಿನೆಟ್ಗೆ ಹಲವಾರು ವಿವರಗಳನ್ನ ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸು ಮಾಡೋದಕ್ಕೆ ಸಚಿವ ಸಂಪುಟದ ಉಪ ಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
2: ಮೋದಿ ಜಿ ನೇ 4 ಕಾನೂನ್ ಕೆ ದ್ವಾರಾ ನಹೀ ಕೇವಲ ದೇಶ ಮೇ ಕಲ್ ದುನಿಯಾ ಮೇ ಪಹಲಿ ಬಾರ್ ಕಾನೂನಿ ತಹ ಗಿಗ್ ವರ್ಕರ್ಸ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕೆ ಪ್ರಾವಧಾನ ಮೇ ಲಾಯಾ ಗಯಾ, ಸೋಶಿಯಲ್ ಸಿಕ್ಯೂರಿಟಿ ಕೆ ಕವರೇಜ್ ಮೇ ಲಾಯಾ ಗಯಾ ಔರ್ ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕಿ ಗ್ಯಾರಂಟಿ ದೇನೆ ಕಾ ಕಾಮ್ ಲೇಬರ್ ಕೋಡ್ ಮೇ ಕರಾ ಹೈ. ಆಜ್ ಹಮ್ ದೇಶ ಕೆ 40 ಕರೋಡ್ ಸೇ ಅಧಿಕ ಹಮಾರೇ ಶ್ರಮಿಕ್ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ ಕರಿ ಹೈ ಔರ್ ಉಸ್ಕಾ ನತೀಜಾ ಯೇ ನಿಕಲಾ ಹೈ. ಆಜ್ ಸೇ 12 ಸಾಲ ಪಹಲೆ ಯಾನಿ ಕಿ 2014 ಕೆ ಪಹಲೆ ಇಸ್ ದೇಶ ಮೇ ಕೇವಲ 19% ಸೋಶಿಯಲ್ ಸಿಕ್ಯೂರಿಟಿ ಕಾ ಕವರೇಜ್ ಥಾ. ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ನೇ ಕಹಾ, ಉನ್ಹೋನೆ ಅಸೆಸ್ಮೆಂಟ್ ಕರಾ ಔರ್ ಅಥೆಂಟಿಕೇಟ್ ಕರಾ, ನರೇಂದ್ರ ಮೋದಿ ಸರ್ಕಾರ ನೇ 1 ದಶಕ ಮೇ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ 19% ಸೇ ಬಡಾ ಕೆ 64% ದೇಶ ಕೆ ಪಾಪ್ಯುಲೇಷನ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ದೇನೆ ಕಾ ಕಾಮ್ ಕರಾ ಹೈ. ಪಹಲೆ ದೇಶ ಮೇ 18 ಕರೋಡ್ ಲೋಗೋ ಕೋ ಸೋಶಿಯಲ್ ಸಿಕ್ಯೂರಿಟಿ ಮಿಲ್ತಿ ಥೀ, ಆಜ್ ದೇಶ ಮೇ 94 ಕರೋಡ್ ಲೋಗ್ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಮೇ ಆ ಗಯಾ ಹೈ. ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಅಂತಾರಾಷ್ಟ್ರೀಯ ಮಾನಾಂಕ ಅನುಸಾರ ಕಿಸ್ಕೋ ಕಹಾ ಜಾತಾ ಹೈ, ಜಿಸ್ಕೋ ಕೋಯ್ ನಾ ಕೋಯ್ ದೋ ಬೆನಿಫಿಟ್ಸ್ ಮಿಲ್ನಾ ಚಾಹಿಯೇ, ಜಿಸ್ ಮೇ ಆಕ್ಸಿಡೆಂಟ್ ಕವರೇಜ್ ಹೋ, ಉಸ್ಕೋ ಪೆನ್ಷನ್ ಹೋ, ಯಾ ತೋ ಉಸ್ಕೋ ಹೆಲ್ತ್ ಸಿಕ್ಯೂರಿಟಿ ಹೋ, ಉಸ್ ಮೇ ಸೇ ಕೋಯ್ ಭೀ ದೋ ಕವರೇಜ್ ಮಿಲ್ತಾ ಹೈ, ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಕೆ ಮಾನಾಂಕ ಕೇ ಅಂದರ್ ಶಾಮಿಲ್ ಕರಾ ಜಾತಾ ಹೈ. दोस्तों ये देश में श्रमिक का कल्याण ये मोदी जी की प्राथमिकता है। हमारे श्रमिक सुखी हो, हमारे श्रमिक को सामाजिक न्याय मिले। श्रमिक के परिवार के बेटे बेटी आज मेडिकल कॉलेज में, ESIC की मेडिकल कॉलेज में रिजर्वेशन का लाभ लेके डॉक्टर बनने का स्वप्न को सिद्ध कर पाएंगे। दोस्तों ये सामाजिक न्याय है।
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
3: ಯಾರೋ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದೇ ESIನ ನಾವು ಕೊಟ್ಟಿದ್ದ, ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿ ಇಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಸಿರುವುದರಿಂದ ನಾವು June 30 ಚುನಾವಣೆಗಳನ್ನು ನಡೆಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದ್ದೇನೆ, June 14-24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕದಲ್ಲಿ ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಸಮಾಲೋಚನೆ ಮಾಡಿದೆ.
0: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟ್ರಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟ್ರಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು ಇದೇ 15ರಂದು ಲೋಕಾರ್ಪಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್

ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವೂ ಸಹ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 8 ಗಂಟೆ. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅವಳ ಅಂತರಂಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಚಿತ್ರ ಸಮಯದ ಗೊಂಬೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ನನ್ನ ರಾಜಕುಮಾರಿ,
1: ನನ್ನ ರಾಜಕುಮಾರ,
0: ನನ್ನ ರಾಜಕುಮಾರಿ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026ನೇ ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಮರ್ಯಾದೆ ಮಹಲು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ವಿಜಯನಾರಸಿಂಹ ಅವರದು, ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮುಂದಿನ ಗೀತೆ ಬಾಳನೌಕೆ ಚಿತ್ರದ್ದು. ಹಾಡಿದ್ದಾರೆ ವಿಷ್ಣು ಹಾಗೂ ಸಿ ಕೆ ರಮಾ. ದೊಡ್ಡರಂಗೇಗೌಡ ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಕೆ ಪಿ ಸುಖದೇವ್.

ಅರಿತೆನು ಮನಸಾರೆ ಹೃದಯವನ ನೀಡಿ ಹರೆಯವೆ ಹರಿದಾಡಿ ಕನಸಲು ಮಾತಾಡಿ ಅರಿತ

0: ಆತ್ಮೀಯ ಕೇಳುಗರೆ,
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
0: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
1: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
0: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
1: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
0: ಸಮಯ ಬೆಳಗ್ಗೆ 10:30 ಸಂಜೆ 4:30.

ಮುಳ್ಳಿನ ಗುಲಾಬಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಸುಲೋಚನ ಹಾಗೂ ರಮೇಶ್. ಜಿ ಉದಯಶಂಕರ್ ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದವರು ಸತ್ಯಂ. ಕಾರ್ಯಕ್ರಮದ ಕಡೆಯದಾಗಿ ಯಾರಿವನ್ನು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ 8:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕಿನಾರಾ ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಭೂಪೇಂದರ್ ಸಿಂಗ್.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ್ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ,
1: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
2: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
3: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
3: ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೆ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ. ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನ ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನ ಸರಳವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ತಲುಪಿಸಲು ಪ್ರಯತ್ನಿಸಿದ್ದೇವೆ.
0: ಈಗ ಪ್ರಸ್ತುತಪಡಿಸಲಿದ್ದೇವೆ ನಾಟಕ ಪ್ಲಾಸ್ಟಿಕ್ ಅಸುರ.

0: ಹೌದ್ರಿ ಹೌದು, ನಾವು ಬಂದಾಯ್ತು ಅಕ್ಕ, ನೀವು ಬರ್ರಿ ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ ಮಾತನ್ ಕೇಳಿಸ್ಕೊಳ್ರಿ. ಹೇ ಹುಡುಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವ್ ಹೇಳು ಮಾತನ್ನ ಕೇಳಿಸ್ಕೋ. ಅಣ್ಣಾರಿ ನೀವು ಬರ್ರಿ, ರೇಡಿಯೋದಾಗ ನಾವ್ ಏನ್ ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ.
1: ಆಗೊಂದು ಕಾಲ ಇತ್ತು, ಆ ಕಾಲ ಎಷ್ಟು ಸುಂದರವಾಗಿತ್ತು ಗೊತ್ತಾ?

0: ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದರೆ ಇದು ಹಾಗೆ ಇರಲಿಲ್ಲ. ಅವನು ಬಂದ, ಆ ಹಸುರ ಬಂದ, ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ. ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್ ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸು, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ದಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸು. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು, ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತಾ ಜಗತ್ತನ್ನು ಆವರಿಸುತ್ತಾ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ಮ ಹಸಿರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು.
1: ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಹಸಿರೋರು. ತಮಾ, ಲೋ ತಮಾ,
2: ಅಣ್ಣ
1: ಬಾ. ಈ ನಮ್ಮ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನ್ ಹಂಗೆ ಕೇಳಿಸ್ಕೊಳ್ತಿದ್ದೀರಾ? ಆ ಶಾಕಾಯ್ತಾ?
2: ಶಾಕಾಯ್ತಾ?
1: ಶಾಕಾಯ್ತಾ? ಆಗಿರ್ಲೇಬೇಕು. ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀರಾ? ಇದು ನನ್ನೂರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಗುಡುಗಿದ್ರೆ ಕಸದ ಪರ್ವತನೇ ಹಬ್ಬರಿಸುತ್ತದೆ.
2: ಹಬ್ಬರಿಸುತ್ತೆ
1: ಕೈ ಎತ್ತಿ ತಡದ ಅಂದ್ರೆ ಅತ್ತಾಳೆ ಪಾತಾಳದ್ರಲ್ಲೂ ಕಣ ಕಣ ಅದ್ರಲ್ಲೂ ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ ಕಣ್ರೋ. ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ. ಇದು ಪ್ಲಾಸ್ಟಿಕ್ ಕಸರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಆ ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದ್ರು, ಹುಟ್ಟಾಕ್ಸಿದ್ದಲ್ದೇ ಹಸುರನನ್ನಾಗಿ ಮಾಡಿದ್ರು. ಆ ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ನಲ್ಲಿ ಯಾವ ಥರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನ ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ.
3: ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕೂ ಕಷ್ಟ ಆಗ್ತಾ ಇದೆ. ನನ್ನ ದೇಹದ ಎಲ್ಲ ಅಂಗಗಳಲ್ಲೂ ಪ್ಲಾಸ್ಟಿಕ್ನ ತುರುಕ್ಬಿಟ್ಟಿದ್ದೀರ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ಕಿಂದ ಕೇವಲ ನನಗಷ್ಟೇ ಅಲ್ಲ, ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರೋಂಥ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ಕನ್ನು ಬಳಸೋಕೆ ಶುರು ಮಾಡಿದ್ದೀರಾ? ಬಳಸೋದಷ್ಟೇ ಅಲ್ಲ, ಅದನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 ಕೆಜಿಯಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ಕು ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ತರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ಕಾಕೊಂತಾ ಇದೆ. ಇದೆಲ್ಲ ನೀವುಗಳು ಮಾಡ್ತಾ ಇರುವಂತಹ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ಇದು ಯಾವಾಗ ಅರ್ಥ ಆಗುತ್ತೆ? ನನ್ನ ಮಕ್ಕಳೆನಿಸ್ಕೊಂಡ ನೀವುಗಳೇ ಹಸುರರಾಗಿ ಬದಲಾಗ್ತಾ ಇದ್ದೀರ. ನೀವುಗಳೇ ಹಸುರರಾಗಿ ಬದಲಾಗ್ತಾ ಇದ್ದೀರ.
0: ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಹಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ಬರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಂದ್ರೆ ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು. ಆದರೆ ಈಗ ಬದಲಾಗಿದ್ದಾರೆ. ಮೊದಮೊದಲಿಗೆ ನಾವು ನಮ್ಮ ಮಣ್ಣನ್ನು ಪೂಜಿಸ್ತಾ ಇದ್ವಿ. ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ. ಮಣ್ಣಂದರೆ ನಮಗೆ ಗೌರವ. ಆದರೆ ಈಗ ಸಿಕ್ಕ ಸಿಕ್ಕ ಕಸನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನು ನಿಲ್ಸಕ್ಕೆ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳ್ಳೋಕ್ಕಾಗಲ್ವಾ?
2: ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ. ಹಸಿರೇ
4: ಉಸಿರು,
2: ಹಸಿರೇ
4: ಉಸಿರು,
2: ಮಣ್ಣಿನ ಸಂರಕ್ಷಣೆ
4: ನಮ್ಮ ಹೊಣೆ,
2: ಮಣ್ಣಿನ ಸಂರಕ್ಷಣೆ
4: ನಮ್ಮ ಹೊಣೆ.
2: ಹೌದು, ನಾನೊಬ್ಬ ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೆ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ. ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ. ದಿನ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಹಾ, ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ಕು ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್ಕು, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್ಕು, ನಮ್ಮ ಮಣ್ಣಿನ ಕಣ ಕಣದಲ್ಲೂ ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡಬೇಕಾಗುತ್ತೆ. ಹುಷಾರಾಗಿರಿ, ಈ ನಮ್ಮೊಳಗಿನ ಅಸುರರ ಅಟ್ಟಹಾಸ ಜಾಸ್ತಿನೇ ಆಗಿದೆ ನೋಡಿ. ಹಾ, ಅಲ್ಲಿ ನೋಡಿ, ಆ ಇಬ್ರು ಅಸುರರು ಕೂಡ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮತ್ತ ನನ್ನ ನಡುವಿನ ಚರ್ಚೆ ಇಂದಿನದೇನಲ್ಲ, ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಹಾ, ನಿಮಗೆಲ್ಲ ಗೊತ್ತಾ, ಆ ಚಿಕ್ಕ ಹಸುರ ಇದಾನಲ್ಲ, ಅವನಿಗೆ ಒಂಚೂರು ನಮ್ ಕಡೆ ಕುತೂಹಲ ಜಾಸ್ತಿ. ಇವತ್ತಲ್ಲ ನಾಳೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಬಂದ್ರು ಬಂದ್ರು. ಹಾ, ಬಂದಿಯೇನಪ್ಪ? ಹಾ, ಮತ್ತೆ ನಿಮ್ ಅಣ್ಣನ್ ಕರ್ಕೊಂಡು ನಮ್ ಹತ್ರನೇ ಬಂದಿದೀಯಾ? ನಮ್ಮ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
1: ಹೇಳು ಅವರಿಗೆ. ಅಷ್ಟಕ್ಕೂ ನಿಮ್ಮ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕೇ ಆಗೋದಿಲ್ಲ.
2: ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು?
1: ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
5: ನಾನು ನಿಮ್ಮ ಫಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಫಲಕದಲ್ಲಿ ನಾವು ಪ್ರತಿದಿನ ಚಹಾ

0: ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ, ಆ ಒಂದು ಸಣ್ಣ ಲೋಟ ಪೇಪರಿಂದ ಮಾಡಿರ್ತಾರೆ. ಆ ಪೇಪರ್ ಕಪ್ಪನ್ನು ಬಲಿಸಬೇಡ ಅಂತಲೂ ಬರ್ದಿರ್ತೀರ, ಅದು ಪೇಪರ್ ಕಪ್ ಅಲ್ಲ ಅಂತಲೂ ಕೂಡ ಬರ್ದಿರ್ತೀರ. ನೀವು ನನ್ನ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ, ಇದು ಪೇಪರ್ ಕಪ್ ತಾನೇ? ಅದು ಪೇಪರ್ ಕಪ್ ಅಲ್ವಾ, ಯಾಕೆ ಸುಳ್ಳು ಸುದ್ದಿ ಹಬ್ಬಿಸುತ್ತೀರ?
1: ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್ಪು, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ. ಅದು ಪೇಪರ್ ಇಂದಾನೆ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗ್ಬೇಕಿತ್ತು ತಾನೆ, ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ, ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡು ಇದ್ರಲ್ಲಿ ಕುಡ್ದಾಗ ಅದ್ರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ಲಿ ಹೋಗುತ್ತ ಅನ್ಕೊಂಡಿದ್ಯಾ? ನಮ್ ಹೊಟ್ಟೆಲೆ ಹೋಗೋದು.
0: ನೀವು ಅಂದಿದ್ದು ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದು ಯಾಕೆ ಬಲಿಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನು ತೆಗೆದು ಇನ್ಮೇಲೆ ಒಂದೇ ಒಂದು ಸ್ಟೀಲ್ ಲೋಟನ ಹಾಕೊಂತೇನೆ. ಎಷ್ಟೊಂದು ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ? ಅದನ್ನ ನಾನು ಎಲ್ಲ ಕಡೆ ತಗೊಂಡೋಗ್ತೀನಿ.
1: ಶಭಾಷ್.
2: ಲೋ ಲೋ ಲೋ ಲೋ ಮೂರ್ಖ, ಇದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪೇಪರ್ ಕಪ್ನ ಬಳಸಲಿ ಅಂತಂದ್ರೇನು ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ?
1: ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು. ಎಲ್ರು ಬದಲಾಗ್ತಾ ಹೋಗ್ತಾರೆ, ನೋಡ್ತಾ ಇರಿ.
0: ಮತ್ತೆ ನಾನು ಧರಿಸಿದಿನಲ್ಲ ಈ ಶೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟ್, ಶೈನಿಂಗ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ. ಇದರೆಲ್ಲ ಯಾಕೆ ತಿನ್ನಬಾರ್ದು? ಇದು ಹೆಚ್ಚು ಅನುಕೂಲಕರ ಅಲ್ವಾ? ಉಪಯೋಗಿಸಿ ಬಿಸಾಕ್ಬೋದಲ್ಲ, ಇದು ಅಲ್ಯೂಮಿನಿಯಂ ಅಲ್ವಾ?
1: ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡು ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ ಹೊಟ್ಟೆಲೆ ಹೋಗೋದಲ್ವಾ? ಅದನ್ನು ಹಾನಿಕಾರಕನೇ.
2: ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದ್ದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ? ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ, ಇದಕ್ಕೇನಾದ್ರೂ ಮ್ಯಾನುಫ್ಯಾಕ್ಚರ್ ನಿಲ್ಸಕ್ಕೆ ಹೇಳಿ ನೋಡೋಣ.
0: ನಾಚಿಕೆನಾ ಅಣ್ಣ? ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡೋಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ? ನನಗೆ ಇವ್ರು ಹೇಳಿದ ಮಾತು ಸರಿ ಅನಿಸ್ತಾ ಇದೆ. ಇದು ನಾನು ಏಕಮಾತ್ರ ಬಲಿಕೆಯ ಶೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದೆಯೋನೋ. ನನಗೆ ಈ ಶೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ, ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬಾ, ಅದೆಷ್ಟೋ ಸಿಲ್ವರ್ ಶೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳ ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು, ಬಳಸ್ಬೋದಲ್ವಾ?
1: ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ ನೇ ನಿಲ್ಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021ರಲ್ಲಿನೇ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದ್ರೆ ಎಲ್ಲಿವರೆಗೂ ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ.
0: ನಿಮ್ಮ ಮಾತನ್ನ ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ, ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ ಅದ್ರ ಹಾರ ನೋಡಿ ಹಾಕೊಂಡಿದೀನಿ, ಅದನ್ನು ಕೂಡ ಬಳಸಬಾರ್ದ? ಯಾಕೆ ಬಳಸಬಾರ್ದು?
1: ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದ್ರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು. ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು, ಇದನ್ನು ಹಾನಿನೇ ಉಂಟು ಮಾಡುತ್ತೆ. ಯಾಕೆ ಬೇಕು ಆಹಾರನೂ ತೆಗೆದ್ಬಿಡು.
2: ಹ್ಮ್, ಬರೀ ಮಾತಾಡ್ತಾರಪ್ಪ. ಹಾಗಿದ್ರೆ ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ.
1: Alternatives, alternatives, alternatives. I don't like alternatives. When there is hand, why do you need alternative? ಅಲ್ಲ ಗುರು, ಕೈ ಇರ್ಬೇಕಾದ್ರೆ ಅಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನ್ ಅನ್ನ ನಮ್ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು.
0: ಸರಿ ಇದೆ, ಸರಿ ಇದೆ, ನೀವು ಹೇಳಿದ ಮಾತು ನಾನು ಒಪ್ಪುತ್ತೇನೆ. ಅಣ್ಣ, ಒಂದ್ಸರಿ ನೀನು ಯೋಚನೆ ಮಾಡು, ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ, ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರನ್ನು ನಾನು ಧರಿಸ್ತೀನಿ, ನಾನು ಬದಲಾಗ್ತೀನಿ.
1: ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು. ನಾವು ಪಾನಿಪುರಿ ತಿಂತೀವಿ ನೋಡಿ, ಆ ಬಟ್ಲು. ಅದ್ರ ಜೊತೆಗೆ ಈ ಚಿಪ್ಸು, ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ, ಆ ತರದ ಪ್ಲಾಸ್ಟಿಕ್ ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದರ ಪದರನು ಸಪರೇಟ್ ಮಾಡಿನೇ ರೀಸೈಕ್ಲಿಂಗ್ ಮಾಡೋಕಾಗೋದು. ಇದು ಅಸಾಧ್ಯದ ಕೆಲಸ, ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ ಇಂದ ದೂರ ಉಳಿಯೋದೇ ಸರಿ.
2: ಹ್ಮ್, ಇದು ಯಾಕೋ ಅತಿ ಆಯ್ತು. ಜೀವನನ ಯಾಕೆ ಕಷ್ಟ ಪಡ್ಕೊಂಡು ಬದುಕಬೇಕು? ಕಷ್ಟ ಪಟ್ಕೊಂಡು ಬದುಕೋದಾದ್ರೂ ಯಾಕೆ ಅಂತೀನಿ? ಜೀವನನ ಸುಗಮವಾಗಿಸಿಕೊಳ್ಳಕ್ಕೆ ತಾನೇ ಇದೆಲ್ಲ ಇರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡಂತಾರಲ್ಲ ಗುರು, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
1: ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮ ಒಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡು ಹೋಗೋಕೆ ಭಾರನೂ ಅನ್ಸುತ್ತೆ, ಮುಜುಗರನೂ ಅನ್ಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ, ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ, ನಾವು ಈ ಭೂಮಿಗೆ ಭಾರ ಆಗಬಾರ್ದು ಅನ್ನೋದು ಕೂಡ ಅರ್ಥ ಆಗುತ್ತೆ.
0: ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸ್ತೀನಿ. ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲನ್ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ನ ಹಾರನ್ನು ಹಾಕುತ್ತೀನಿ.
2: ನಿಂಗೇನು ಬಂತೋ ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದೆ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಣ್ಣೆ ತರ ಕಾಣ್ತಿದ್ಯಾ ಸ್ಟೀಲ್ ಗ್ಲಾಸ್ನ ಎಲ್ಲ ಹಾಕೊಂಡು. ಹಾ ಮಿತ್ರದು, ನೀನು ದೂರ ನಿಲ್ಲ, ನಾನು ಮುಟ್ಟಬೇಡ.
0: ಹಾ ಅಲ್ಲ, ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ. ಆದರೆ ಅಲ್ಲ, ಈ ಕುಡಿಯೋ ನೀರು ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಬೇಡ ಅಂತೀರಲ್ಲ, ಇದು ಏಕೆ ಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಮಾಡಿರೋದು? ಆದರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಿ ನಮಗೆ ನೀರು ಸಿಕ್ಬಿಡುತ್ತೆ. ಅದು ಎಂಥ ನೀರು? ಒಳ್ಳೆ ನೀರು. ಇಂಥ ಬಾಟ್ಲನ್ನು ತೊಗೊಂಡು ನೀರು ಕುಡಿಯೋದು ಅನುಕೂಲಕರಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ.
1: ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ, ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವುದೋ ಊರಲ್ಲಿ, ಆ ಊರಿಂದ ನಮ್ಮೂರಿಗೆ ತಲುಪಿ ನಮ್ಮೂರಲ್ಲಿರೋ ಅಂಗಡಿನ ತಲುಪಿ ಆ ಅಂಗಡಿಯಿಂದ ನಮ್ಮ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ಕಿನ ಪದರ ಆ ನೀರೊಳಗಡೆ ಸೇರಿಕೊಂಡು ನಾವು ನೀರು ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ಮ ಹೊಟ್ಟೆನೂ ಸೇರಿಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗೆ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದು 91% ಏನಾಗುತ್ತೆ? ನೆಲಭರ್ತಿ ಅಂದ್ರೆ ಲ್ಯಾಂಡ್ ಫಿಲ್ಗಳನ್ನ ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗ ಆ ಬಾಟಲು?
0: ಹೌದೌದು, ನೀವು ಹೇಳಿದ ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ನ ತಗೊಂಡು ಹೋಗ್ತೀನಿ. ಒಂದು ದಿನಾಗಿ ಏನಿಲ್ಲ ಅಂದ್ರೂ ನಾನು 2-3 ಬಾಟಲ್ ನೀರು ಕುಡಿಯೋದು ಬಿಸಾಕ್ತೀನಿ. ನನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದ್ರೆ ಅದೆಷ್ಟು ಬಾಟಲ್ ಉಪ್ಪತ್ತಾಗುತ್ತೋ ಏನೋ. ನಾನು ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ನ ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ ಇದೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ?
1: ಅಲ್ಲ, ಎಲ್ಲ ಓಕೆ, ಈ ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಎಲ್ಲಾನು ಏಕಮಾತ್ರ ಬಳಕೆದೇ ಅಲ್ವಾ? ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರ್ ವ್ಯರ್ಥ ಮಾಡಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಆಮೇಲೆ ಡೀಲರ್ ಆಮೇಲೆ ನಿಮ್ಮ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ, ವಿಪರೀತ ಕಾರ್ಬನ್ ಫುಟ್ ಪ್ರಿಂಟು.
0: ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ, ನನಗೆ ಸಂಪೂರ್ಣವಾಗಿ ಅರ್ಧ ಆಗಿದೆ. ನಾನು ಈ ಸ್ಟ್ರಾದ ಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ನ ಮಾತು ಕೇಳ್ತಾ ಕೇಳ್ತಾ ನನ್ನ ನಾನೇ ನೋಡ್ಕೊತಾ ಇದ್ದೀನಿ. ನನ್ನ ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಇಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದ್ದೀನಿ. ನನ್ನ ಮೈ ಮೇಲೆ ಇರೋದೆಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನು, ಸ್ಟೀಲ್ ಬಾಟಲ್ಗಳ ಹಾರ. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇದು ಮನಸ್ಸು ಆಗಿರೋ ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ. ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ ನೀನು ಬದಲಾಗ್ಬಿಡು, ನೀನು ಬದಲಾಗ್ಬಿಡಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ.
2: ಏ ತಮ್ಮ, ಯಾಕೋ ಹೀಗೆ ಮಾಡಿದೆ? ನೀನು ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿನೇ ಉಳಿದಿಲ್ಲ. ನನ್ನ ಸ್ವಂತ ತಮ್ಮನೇ ಬದಲಾಗ್ಬಿಟ್ಟ, ನಾನು ಹೇಗೆ ಬದುಕಲಿ? ನನ್ನನ್ನು ನೀವೆಲ್ಲರೂ ಬಿಟ್ಟರೆ ನಾನು ಕೊನೆಯಾಗ್ಬಿಡ್ತೀನಿ. ಊರೆಲ್ಲ ಒಂದಾಗಿ ಕೊಂದರು ಸಯ್ಯ, ಬಿಡಬ್ಯಾಡ್ರು ನನ್ನ ನಿಮ್ಮನೆಗೆ ವೈರೋ, ನಾನು ಏನು ಪಾಪ ಮಾಡಿದೆ.
0: ಅಣ್ಣ ನಿಂತ್ಕೋ ಅಣ್ಣ, ಎಲ್ಗೋಗ್ತಾ ಇದೀಯ ಅಣ್ಣ? ನನ್ನ ಮಾತು ಸರಿಯಾಗಿ ಕೇಳು. ಅವನು ಮಾತುಕೊಳ್ಳೋ ಕೇಳಿಸ್ಕೊಷ್ಟು ಪರಿಸ್ಥಿತಿಲಿಲ್ಲ, ಅವನು ಕೂಡ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ಏನು ದೂರ ಇಲ್ಲ, ಕಾಯ್ತಾ ಇರೋಣ. ಈಗ ಮುಂದಿನ ಫೀಲ್ಗೊಡನೆ ಸೇರಿಕೊಂಡು ಒಂದು ಪ್ರಮಾಣ ಮಾಡೋಣ. ಮಾಡ್ತೀರಾ? ನಿಮ್ಮ ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ.
3: ಇಂದಿನಿಂದ
4: ಈ ಕ್ಷಣದಿಂದ ನನ್ನ ಕಸ ನನ್ನ ಜವಾಬ್ದಾರಿ,
3: ನನ್ನ ಕಸ ನನ್ನ ಜವಾಬ್ದಾರಿ,
4: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
3: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
4: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ,
3: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ.
4: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
3: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ.
4: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ. ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ.
3: ನಾನು ನನ್ನ ಜೀವನ ಶೈಲಿಯ

0: ಬಗ್ಗೆ ಮರು ಯೋಚಿಸುತ್ತೇನೆ.
1: ನಾನು ಏಕಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ. ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ. ಈ ಬದಲಾವಣೆ ನನಗಾಗಿ, ನನ್ನ ನಗರಕ್ಕಾಗಿ, ನನ್ನ ದೇಶಕ್ಕಾಗಿ, ಇದು ನನ್ನ ಪ್ರಮಾಣ, ಬದಲಾಗೋಣ, ಬದಲಾಯಿಸೋಣ, ರೀಥಿಂಕ್, ರಿಫ್ಯೂಸ್, ರೆಡ್ಯೂಸ್, ರಿಯೂಸ್, ರಿಸೈಕಲ್, ರಿಮೂವ್ ಪ್ಲಾಸ್ಟಿಕ್, ರೆಸ್ಪೆಕ್ಟ್ ಮದರ್ ನೇಚರ್, ರಿಜಾಯ್ಸ್,
2: ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಮುಂಜಾನೆದ್ದು ದೇವ್ರಿಗೆ ಕೈ ಮುಗಿತಾ ಬೇಡ್ಕೋತೀವಿ, ಅಮ್ಮ ನನ್ನ ಪಾದಾನ ನಿನ್ ಮೇಲೆ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ, ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ. ಪ್ಲಾಸ್ಟಿಕ್ ಅಸುರರಾಗ್ತಾ ಬದ್ಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದ್ಲಾಗ್ಬಹುದಾ, ಒಳ್ಳೆಯವ್ರಾಗ್ಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ ಅಸುರ ಬದ್ಲಾದ ಅಂತ. ಬದಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ, ನಿಮ್ಮಿಂದ, ಹಾಗೆ ನಮ್ಮೆಲ್ಲರಿಂದ ಸಾಧ್ಯ.

0: ಪ್ರಿಯಗ,
1: ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದ್ರೆ ಸಾಕು, ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರುಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ, ಎಚ್ಚರವಾಗಿರೋಣ.
2: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ ಮುಂದೆ ನಾವು ಪ್ಲಾಸ್ಟಿಕ್ ಅಸುರ ಎಂಬ ನಾಟಕನ ಪ್ರಸ್ತುತ ಪಡಿಸಿದ್ವಿ. ಪಾತ್ರ ಪರಿಚಯ, ಸೂತ್ರಧಾರಿಯಾಗಿ ಸ್ನೇಹ,
3: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
4: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
1: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
5: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
2: ರಚನೆ ಮತ್ತು ನಿರ್ದೇಶನ ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ.
1: ಎಲ್ಲರಿಗೂ ಧನ್ಯವಾದ.
6: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ನಾಟಕ ಮೂಡಿಬಂತು. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
7: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:57. ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
8: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರೂ ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡ್ಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ರೆ ಅದು ಇನ್ನೆಲ್ಲೋ ಹೊರಟೋಗತ್ತೆ.
7: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
9: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:00.

45 ನಿಮಿಷಕ್ಕೆ. ಮರೆಯದೆ ಕೇಳಿ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮಿಷಕ್ಕೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

ಕೇಳುಗರೇ ಗಮನಿಸಿ, ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರ್ಯೂಮಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ನಾಳೆ ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರತ್ನಮ್ಮ ಮತ್ತು ಸಂಗಡಿಗರಿಂದ ಪಡುವಲಮ್ಮನ ಹಾಡನ್ನು ಆಲಿಸುವಿರಿ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಕೇಳುಗರೇ ಗಮನಿಸಿ, ಮೇ 11 ತಾರೀಕು ಸೋಮವಾರ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಕಿರೀಶ್.

ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ, ಚಿಂತನಕಾರರು ನಿಂಗರಾಜು ತೂರಹಳ್ಳಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. ನಾಳೆ ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ, 7:45 8:35 10:15 ಹಾಗೂ ಸಂಜೆ 4:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 8:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 5:30. ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ, ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ರುಮೆಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿಗಿಳಿಗಳೇ ಕತೆ ಕೇಳು ಪುಟ್ಟ, ಪ್ರಸ್ತುತಿ ಬಿಜಿ ಕವಿತಾ. 10:30 ಮಕ್ಕಳ ಮಂಟಪ, ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ. ವಿಷಯ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪಾಲನೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ನಾಳೆ ಬೆಳಿಗ್ಗೆ 11:00 ಮಿಶ್ರ ಮಾಧುರ್ಯ, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳ ಕಾರ್ಯಕ್ರಮ, 12:45 ಜನಪದ ಸಂಗೀತ, ರತ್ನಮ್ಮ ಮತ್ತು ಸಂಗಡಿಗರಿಂದ ಪಡುವಲಮ್ಮನ ಹಾಡು, 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ದೀಪ ಸತ್ಯನಾರಾಯಣ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂಜೆ 5:05 ಹಾಗೂ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಬಂಧನ. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. ನಿಲಯದ ಸಂಜೆಯ ಪ್ರಸಾರದಲ್ಲಿ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ಬಳಿಕ ಕೃಷಿ ಲೋಕ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. ನಾಳೆ ರಾತ್ರಿ 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿ ಕುರಿತು ಬಾನುಲಿ ವರದಿ. ಇದು

ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ವಿದ್ವಾನ್ ಡಿ ಶ್ರೀನಿವಾಸ್ ಅವರ ಕರ್ನಾಟಕ ಶಾಸ್ತ್ರೀಯ ವೀಣಾವಾದನ. ಇದು ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಭೆಯ ಮುಗಿಯಿತು. ನಿಲಯದ ಮುಂದಿನ ಪ್ರಸಾರ ಕಾರ್ಯವು ಎಂದಿನಂತೆ ನಾಳೆ ಬೆಳಿಗ್ಗೆ 5:55 FM ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ಮತ್ತೆ ಪ್ರಾರಂಭವಾಗುವುದು. ಅಲ್ಲಿಯವರೆಗೂ ಆತ್ಮೀಯ ಕೇಳುಗರಿಗೆಲ್ಲ ಕವಿತಾ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.